0: You are tuned to Radio Sai Global Harmony, bringing you 24 hours a day the message of love of Bhagavan Sri Satya Sai Baba.
1: Radio Sai now brings you a special broadcast in Kannada.
2: Om Shri Sai Ram. ಪ್ರಿಯ ಕನ್ನಡ ರೇಡಿಯೋ ಸಾಯಿ ಶ್ರೋತೃಗಳೇ, ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ತಮಗೆ ಆದರದ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ತಾವು ಕೇಳಲಿದ್ದೀರಿ, ಇದೇ 2019 ಇಸವಿಯ ಮೇ ತಿಂಗಳಿನಲ್ಲಿ ಅತಿರುದ್ರ ಮಹಾಯಾಗವು ಭದ್ರಾವತಿಯಲ್ಲಿ ಬಹಳ ವಿಜೃಂಭಣೆಯಿಂದ ನೆರವೇರಿತು. ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ಆಯ್ದ ಕೆಲವು ಹಿರಿಯ ಭಕ್ತರನ್ನು ಸನ್ಮಾನಿಸಲಾಯಿತು. ಇದೇ ಸಂದರ್ಭದಲ್ಲಿ ಹಿರಿಯ ಭಕ್ತರನ್ನು ನಮ್ಮ ರೇಡಿಯೋ ಸಾಯಿ ತಂಡ ಸಂದರ್ಶಿಸಿತು. ಇದರ ಧ್ವನಿ ಮುದ್ರಿಕೆಯನ್ನು ಈಗ ತಾವು ಕೇಳಲಿದ್ದೀರಿ. ಬನ್ನಿ ಶ್ರೋತೃಗಳೇ ಕೇಳೋಣ.
3: ಸಾಯಿರಾಮ್, ತಾವು ನಮ್ಮ ಶ್ರೋತೃಗಳಿಗೆ ತಮ್ಮನ್ನ ತಾವು ಪರಿಚಯ ಮಾಡಿಕೊಳ್ಳಿ.
4: ನಾನು ಬೀದರ್ನಲ್ಲಿ ಪುಲೇಕರ್ ಫ್ಯಾಮಿಲಿಗೆ ಸೊಸೆಯಾಗಿ ಬಂದಿರುವಂತದ್ದು. ಅಲ್ಲಿ ನಾನು ಗೃಹಿಣಿಯಾಗಿ, ನಮ್ಮ ಕುಟುಂಬ ದೊಡ್ಡದು, ಆ ಕುಟುಂಬದಲ್ಲಿ ಒಳ್ಳೆ ಸೊಸೆಯಾಗಿ ನಾನು ಬಾಳ ಮಾಡೀನಿ. ನನ್ನ ಹೆಸರು ವಿಮಲಾಬಾಯಿ ಪುಲೇಕರ್, ಅವರು ನಮ್ಮ ಮನೆಯವರ ಹೆಸರು ಶರಣಪ್ಪ ಪುಲೇಕರ್.
3: ನೀವು ಸ್ವಾಮಿಯವರ ಸನ್ನಿಧಿಗೆ ಹೇಗೆ ಬಂದ್ರಿ, ಅದರ ಅನುಭವಗಳು ಹೇಳಿ.
4: ನನಗೆ ದೇವರೇ ಇಲ್ಲ ನನ್ನ ಜೀವದಲ್ಲಿ. ನನಗೆ 15 ವರ್ಷಕ್ಕೆ ನನ್ನ ಮದುವೆ ಆಯಿತು. ಆಮೇಲೆ ನಾನು ಬರೀ ಮನೆ ಕೆಲಸ. ನಮ್ಮ ಮನೆಯಲ್ಲಿ 30-35 ಜನ ನನ್ನ ಕುಟುಂಬ, ದೊಡ್ಡ ಕುಟುಂಬ. ಆ ಕುಟುಂಬದಲ್ಲಿ ಕೆಲಸ ಮಾಡೋದು ಕೆಲಸ ಕೆಲಸ ಕೆಲಸನೇ. ದೇವರಂತಿಲ್ಲ, ಬರೀ ಕೆಲಸದ ಮೇಲೆ ಪ್ರೀತಿ, ಆ ತರ ಮಾಡ್ಕೊಂಡು ಬರೋದು. ಆ ಕೆಲಸನೇ ಸ್ವಾಮಿಗೆ ಮೆಚ್ಚದೋ ಏನೋ ಗೊತ್ತಾಗಲ್ಲ. ಅದರಲ್ಲಿ ನಮ್ಮ ಗುಲ್ಬರ್ಗಾನಿಂದ ಚೌಡೇಕರು, ಕೃಷ್ಣ ಸಿಟ್ಟಿ, ಕೃಷ್ಣಸ್ವಾಮಿ, ಈ ತರ ಒಂದು 3-4 ಸಲ ನಮ್ಮ ಬೀದರ್ಗೆ ಬಂದಿದ್ರಂತ. ನಂತರ ಅವರು ಬಂದು ಇಲ್ಲಿ, ಅವ್ರಿಗೆ ಮನೆನೇ ಸಿಕ್ಕಲಿಲ್ಲ, ಸ್ವಾಮಿ ಫೋಟೋನೇ ಕಾಣಲಿಲ್ಲ. ಅದಕ್ಕೆ ಮೊದಲು ನಮ್ಮ ಮನೆಯವರು ಮೈಸೂರಿಗೆ, ನಮ್ಮ ಭಾವರ ಮಗ ರಾಮಕೃಷ್ಣ ಆಶ್ರಮನಲ್ಲಿ ಸ್ಟಡಿ ಮಾಡ್ತಿದ್ರು. ಆವಾಗ ಅವನಿಗೆ ಬಿಡ್ಲಿಕ್ಕಂತ ಹೋಗಿದ್ರು. ಅಂದಾಗ ಧರ್ಮಾವರಂನಲ್ಲಿ ಪುಟಪರ್ತಿಗೆ ಹೋಗು, ಯಾರು ಎಲ್ಲರೂ ಧರ್ಮ ಪುಟಪರ್ತಿ ಅಂತ ಇದ್ದಾರಲ್ಲ, ಅಲ್ಲಿ ನಾನು ಹೋಗಿ ಬರಬೇಕು ಅಂತೇಳಿ ಅವ್ರ ಜೊತೆಯಲ್ಲಿ ಪುಟಪರ್ತಿಗೆ ಹೋದರು. ಅಲ್ಲೋಗಿ ಒಂದು ಸಣ್ಣದು ಚಿಕ್ಕದೊಂದು ಫೋಟೋ ತಗೊಂಡು ಬಂದು, ನಮ್ಮಲ್ಲಿ ಹೋಟೆಲ್ ಇತ್ತು, ಆನಂದ ಭವನ ಹೋಟೆಲ್ ಅಂದ್ರೆ ತುಂಬಾ ಫೇಮಸ್, ತುಂಬಾ ಬಹಳ ಫೇಮಸ್, ಬಹಳ ಒಳ್ಳೆ ಹೋಟೆಲ್ ಅದು, ಬೀದರ್ನಲ್ಲಿ ಫಸ್ಟ್ ಹೋಟೆಲ್ ಅದು. ಆವಾಗ ಆ ಹೋಟೆಲಲ್ಲಿ ಹಾಕಿ ಅವರು ತಲೆ ಬಲ್ಲಿಂಗ್ ಹಾಕೊಂಡು ಕ್ಯಾಶ್ ಮೇಲೆ ಕೂಡ್ತಿದ್ರು ನಮ್ಮ ಮನೆಯವರು. ಆವಾಗ ಇವರು ಸ್ವಾಮಿ ಕೇಳಿದ್ರಂತ, ಯಾಕ ನೀವು ಬೀದರ್ಗೆ ಹೋಗ್ಲಿಲ್ಲ ಅಂತೇಳಿ ಇವರು ಚೌಳೇಕರ್ ಅವರಿಗೆ, ಕೃಷ್ಣಸ್ವಾಮಿ ಕೃಷ್ಣ ಸಿಟಿ. ಇಲ್ಲ ಸ್ವಾಮಿ, 3-4 ಸಲ ಹೋಗಿದ್ವಿ, ಅಲ್ಲಿ ನಮಗೆ ಯಾರೂ ಸಿಗ್ಲಿಲ್ಲ, ಆದ್ರೆ ವಾಪಸ್ ಹೋಗಿದ್ವಿ. ಇಲ್ಲ ನೀವು ಈಗ ಹೋಗಿ ಸಿಗ್ತಾರೆ ಅಂತ ಸ್ವಾಮಿ ಹೇಳಿದ್ರು. ಆವಾಗ ಅವರೆಲ್ಲರೂ ಬಂದ್ರು, ಬಂದು ನಮ್ಮ ಹೋಟ್ಲಲ್ಲಿ ಬಂದಾಗ ನಮ್ಮ ಹೋಟ್ಲ್ ತುಂಬಾ ರಶ್, ಬಹಳ ಫೇಮಸ್ ಇದು, ಮೊತ್ತಾನ 50 ವರ್ಷದ ಮಾತು. ಅವಾಗ ಅದು ತುಂಬಾ ರಶ್ ಆಗಿದಾಗ, ಏನ್ರಿ ಶರಣಪ್ಪರೇ, ನಾವು ಮುಂದಿನ ವಾರ ನಿಮ್ಮ ಮನೆಗೆ ಬರ್ತೀವಿ ಅಂತೇಳಿ ಈ ನಮ್ಮ ಚೌಡೇಕರಣ್ಣ ಕೃಷ್ಣಸ್ವಾಮಿ ಅವರು ಅವ್ರಿಗೆ ಮಾತಾಡಿದ್ರು. ಮತ್ತೆ ಅಯ್ಯೋ ನೀವು ಬರ್ರಿ, ನಾನು ಪುಟ್ಪರ್ತಿಗೆ ಹೋಗೀನಿ, ಸ್ವಾಮಿ ದರ್ಶನ ಮಾಡ್ಕೊಂಡೀನಿ, ನೀವು ಬರ್ತೀರಂದ್ರೆ ನಾ ಬೇಡ ಅಂತೀನ ಅಂತೇಳಿ ತಿರ್ಗಾ ಸಂಡೇ ಬರೋದ್ರೊಳಗ ಯಾವುದೋ ಆರ್ಡರ್ ಬಂದಿತ್ತಂತ, ಅದರಲ್ಲಿ ಒಂದು 200-300 ಲಡ್ಡು ಹೆಚ್ಚಿಗೆ ಮಾಡಿಸಿ ಇವರೆಲ್ಲ ಬಂದಾಗ ವಾಪಸ್ ಹೋಗಿದ್ವಿ. ಇಲ್ಲ ನೀವು ಈಗ ಹೋಗಿ ಸಿಗ್ತಾರೆ ಅಂತ ಸ್ವಾಮಿ ಹೇಳಿದ್ರು. ಅವಾಗ ಅವರೆಲ್ಲರೂ ಬಂದ್ರು, ಬಂದು ನಮ್ಮ ಹೋಟ್ಲಲ್ಲಿ ಬಂದಾಗ ನಮ್ಮ

0: ಸಾಧಾರಣವಾಗಿ ನಡೆಸ್ತಿದ್ರು, ಏನೋ ಗೊತ್ತಿದ್ದಿಲ್ಲ ನಮಗ. ಅವರಿಂದನೂ ನಾನು ಅವರು ಎಲ್ಲರಿಗೆ ಕರೆಸಿ, ಮತ್ತೆ ಏರ್ಫೋರ್ಸ್ನಲ್ಲಿನೂ ಭಜನೆ ಆಗ್ತಿತ್ತಂತ, ಅವರು ಎಲ್ಲ ಕೆಲವು ಮಂದಿ ಒಂದು ಐದಾರೆಂಟು ಮಂದಿ ಕರೆಸಿ ನಮ್ಮ ಮನೆಯಲ್ಲಿ ಬಂದರು. ತುಂಬಾ ಜನ ಸೇರಿದ್ರು, ಗಲ್ಲಿದಾಗ ಎಲ್ಲ ಬರ್ತಾ ಇದ್ದಾರ, ನಮ್ಮಲ್ಲಿ ಭಜನೆ ಆಗ್ತದೆ ಅಂತೇಳಿ. ಅವಾಗ ಅದೇ ಒಂದು ಸಣ್ಣ ಫೋಟೋ ಇಟ್ಟು ಭಜನೆ ಮಾಡಿದ್ವಿ.
1: ಅಲ್ಲಿವರೆಗೂ ನೀವು ಸ್ವಾಮಿ
0: ನೋಡ್ಲೇ ಇಲ್ಲ? ಇನ್ನೂ ನೋಡ್ಲೇ ಇಲ್ಲ. ಸ್ವಾಮಿಗೆ ಬಂದು ಭಜನೆ ಮಾಡಿದ್ರು. ಅವಾಗ ಎಲ್ಲ ನಮ್ಮತ್ತೆ, ನಮ್ಮಅವ್ವ, ನಮ್ಮಣ್ಣವರು ನೋಡಿ ಅವರು ಎಷ್ಟು ಚೆನ್ನಾಗಿ ಹಾಡಿದ್ರು, ಹಂಗ ನೀವು ಹಾಡಬೇಕು, ನೀವು ಮಾಡಬೇಕು, ಎಷ್ಟು ಚಂದ ಅಂತೇಳಿ ನಮ್ಮತ್ತೆ ಅವರಲ್ಲಿ. ಇಲ್ಲಾಂದ್ರೆ ಮನೆಗಿಂದ ಹೊರಗೆ ಹೋಗ್ಬೇಕಾಗಿದ್ರೆ ಅತ್ತೆ ಮಾವ ಕೇಳಿ ಹೋಗ್ಬೇಕಾಗಿದ್ದಂತ ಕೆಲಸನೇ ತುಂಬಾ ಇರ್ತಿತ್ತಮ್ಮ ನಮ್ದು. ಆದ್ರ ಅವಾಗ ಅಂತಿದ್ರು, ಇವರೆಲ್ಲ ಬಂದು ಭಜನೆ ಅದು ಮಾಡಿ ಊಟ ಅದೆಲ್ಲ ಮುಗಿಸ್ಕೊಂಡು ಸಾಯಂಕಾಲ ಹೋಗ್ಬಿಟ್ರು. ಐದಾರು ಕಾರ್ ತಗೊಂಡು ಬಂದಿದ್ರು. ಆದ್ರೆ ಅವಾಗ ನಮ್ಮ ಅತ್ತೆ ಮಾವ ಎಲ್ಲರೂ ನಮಗೆ ತುಂಬಾ ಕೋಆಪರೇಷನ್ ಮಾಡಿದ್ರು. ನಮ್ಮ ಹೋಟೆಲ್ ಬಂದ್ ಮಾಡಿಕೊಂಡು ರಾತ್ರಿ 10 ಗಂಟೆಗೆ ಬಂದಾಗ, ಏರ್ಫೋರ್ಸ್ನಲ್ಲಿ ಇದ್ದಾಗ, ನೈನೇ ನೀವು ಬನ್ನಿ ನೀವು ಬನ್ನಿ ಅಂತ ಅವರೆಲ್ಲ ಭಜನೆಗೆ, ಅವರು 11ರಿಂದ 12 ಮಟ್ಟ ಭಜನೆ ಮಾಡ್ತಿದ್ರು. ಅಷ್ಟೊತ್ತಿಗೆ ನಾವು ಅವ್ರು ಬಂದ್ ಮಾಡ್ಕೊಂಡು ನಾನು ನಮ್ಮ ಮನೆಯವರು ಇಬ್ಬರು ಹೋಗಿ ಎಲ್ಲಿ ಸಾಯಿ ಭಜನೆ ಇದೆ ಅಲ್ಲಿ ನಾವು ಎಲ್ಲ ಹೋಗಿ ಅಟೆಂಡ್ ಮಾಡ್ತಾ ಮಾಡ್ತಾ ಮಾಡ್ತಾ ಬಂದು ಈ ಜೀವನ. ಅವಾಗಿನಿಂದ ನೀವೇ ಪ್ರೆಸಿಡೆಂಟ್ ಆಗ್ರಿ ಅಂತೇಳಿ ನಮ್ಮ ಗುಲ್ಬರ್ಗ ಸಮಿತಿದವರೆಲ್ಲ ಹೇಳಿದ್ಮೇಲೆ ನಮ್ಮ ಮನೆಯವರಿಗೆ ಪ್ರೆಸಿಡೆಂಟ್ ಮಾಡಿದ್ರು. ಮಹಿಳಾ ಒಂದು ಸೇವಾದಲ್ಲಿ ನೀವು ಕನ್ವೀನರ್ ಆಗಿ ನೀವು ತುಂಬಾ ಕೆಲಸ ಮಾಡ್ರಿ ಅಂಥೇಳಿ. ಕೆಲಸನೇ ನಾನು ಕೆಲಸದಕ್ಕಿನೇ ಅಷ್ಟೇ ಕೆಲಸನೇ ಮಾಡ್ತಿರ್ತಿದ್ದೆ. ನಮ್ಮ ಕೆಲಸ ಅಂದ್ರೆ ನಮ್ಮ ಅತ್ತೆಗೆ ಪ್ರೀತಿ, ನಮ್ಮ ಮಾವು ಪ್ರೀತಿ, ನಮ್ಮ ಅಣ್ಣವರು MLA ಇದ್ದಿರವಾಗ ಅವರಿಗೂ ಪ್ರೀತಿ, ಜನದ ಎಲ್ಲಾ ಜನಗಳಿಗೆ ಪ್ರೀತಿ. ನಾನು ನನ್ನ ಕೆಲಸ ಪ್ರೀತಿ, ನನ್ನ ಹೆಸರು ಪ್ರೀತಿ, ನಾನು ವಿಮಲಾ ಅಂದ್ರೆ ಸಾಕು ಅಷ್ಟು ಪ್ರೀತಿ. ಅವಾಗ ಸ್ವಾಮಿ ಸಿಕ್ಕಿದ್ರು, ಸಮಿತಿ ನಡೀತಾ ಇದೆ.
1: ನಿಮ್ಗೆ ಅನುಭವಗಳೇನಾದ್ರೂ ಸ್ವಾಮಿ ಇದೆ?
0: ನಾವು ಅವಾಗ ಎಲ್ಲ ಡಾಕ್ಟರ್ ಒಂದು ಸುಮ್ಮನೆ ಮಹಿಳಾ ವಿಭಾಗ ಅಂತೇಳಿ ಅದರಲ್ಲಿ ಎಲ್ಲ ಒಬ್ರು ರತ್ನಮ್ಮ ಕುಷ್ಣೂರ್ ಅಂತೇಳಿದ್ರು. ಅವರು ಎಲ್ಲ ಅವರೇ ನೀವು ವಿಮಲಾ ಕಳಿಸ್ರಿ, ತುಂಬಾ ಆಕ್ಟಿವ್ ಇದ್ದಾರೆ ಅವರು ಅಂತೇಳಿ ಒಂದು ಮಹಿಳಾ ಮಂಡಲದಲ್ಲಿ ಹೋಗಿದ್ದೀವಿ. ಅಲ್ಲಿ ಹೋಗಿದ ಮೇಲೆ ಅಲ್ಲಿ ಅವರೆಲ್ಲರೂ ಸಿದ್ದಾರೆಡ್ಡಿ ಡಾಕ್ಟರ್ ಅಂತೇಳಿ ಅವ್ರ ಮಿಸ್ಸಸ್ಸು, ಕೃಷ್ಣಮೂರ್ತಿ ಮಿಸ್ಸಸ್ಸು, ಹಿಂಗೆಲ್ಲರೂ ಬಹಳ ವಿಮಲ ನನ್ನೆಲ್ಲರೂ ಪ್ರೀತಿ ಮಾಡ್ತಿದ್ರಮ್ಮ. ಆದ್ರೆ ಎಲ್ಲರೂ ನನ್ನನ್ನು ನಾವೆಲ್ಲ ಇಲ್ಲ ವಿಮಲ ನಾವು ಅವರು ಸಿದ್ದಾರೆಡ್ಡಿ ಮಿಸ್ಸಸ್ ಗುರಮ್ಮ ಅವರು ಸಮಿತಿ ಪ್ರೆಸಿಡೆಂಟ್ ಆಗಿದ್ರು, ಮಹಿಳಾ ವಿಭಾಗದ ಪ್ರೆಸಿಡೆಂಟ್. ಇಲ್ಲ ವಿಮಲ ನೀನು ಬಂದು ಬರಬೇಕು, ನೀವು 15 ಬಂದು 200 ಜನ ಸ್ಕೌಟ್ ಕ್ಯಾಂಪ್ ಇತ್ತು ಅಲ್ಲಿ, ಆ ಸ್ಕೌಟ್ ಕ್ಯಾಂಪ್ನಲ್ಲಿ ನೀವು ಕೆಲಸ ತರಕಾರಿ ಕೊಯ್ಯುವುದು ಅದನ್ನೆಲ್ಲ ಮಾಡು. ನಾವು ಎಲ್ಲ ಒಂದು 20-25 ಜನ ಬೀದರ್ನಿಂದ ಕಮಸ್ಕಮ್ 2 ಕಿಲೋಮೀಟರ್, ಅವ್ರ ಹತ್ರ ಬೇಕಾದಷ್ಟು ಕಾರ್ಗಳಿದ್ದವು, ಆದರೆ ನಾವು ಕಾರ್ ಅಪೇಕ್ಷೆ ಮಾಡಿಲ್ಲ. ನಾವು ನಡ್ಕೊಂಡು 20-25 ಜನ ಬೆಳಗ್ಗೆ 9 ಗಂಟೆಗೆ ಹೋಗಿ ಸಾಯಂಕಾಲ 6 ಗಂಟೆಗೆ, 5 ದಿವಸ ಅದು ಸ್ಕೌಟ್ ಕ್ಯಾಂಪ್ ಇತ್ತು. ಅದರಲ್ಲಿ ನಾವು ಮಹಿಳೆಯರು ಭಜನೆ ಮಾಡ್ತಾ ಕೆಲಸ ಮಾಡ್ತಾ ಇರುವಾಗ DC ಬಂದು ನೋಡ್ತಾ ನಿಂತಿರ್ತಿದ್ರು, SP ಬಂದು ನೋಡ್ತಾ ನಿಂತ, ಅಲ್ಲಿ ಆ ವಾತಾವರಣ ಇರಲಿಲ್ಲ ಅಲ್ವಾ. ಅದಕ್ಕೋಸ್ಕರ ಎಲ್ಲರೂ ಏನು ವಿಮಲಾ ಏನು ಬಹಳ ಜೋರಿದೆ ನೋಡಿ ಎಂದು ಅಂಥೇಳಿ ಮಾತಾಡೋರು ಬಂದು. ನಂತರ ಲಾಸ್ಟಿಗೆ ಏನು ಮಾಡಿದ್ರು ಗುರಮ್ಮ ಅವರು, ಕೃಷ್ಣಮೂರ್ತಿ ಅವರು, ಶಾಂತಾ ಕೃಷ್ಣಮೂರ್ತಿ ಅಂತೇಳಿ ಅವರು ಬಂದು, ಇಲ್ಲ ವಿಮಲಾ ನಾವು ಸಮಿತಿಯಿಂದ ಪ್ರಸಾದ, ಅಯ್ಯೋ ರಾಮ ಸಮಿತಿಯಿಂದ ಪ್ರಸಾದ 300 ಜನಕ್ಕೆ ನಾನೇನು ಕೊಡ್ಲಿ, ನಾನು ಮನೆ ಸೊಸೆ, ಇನ್ನ ಅಷ್ಟು ನನಗೆ ಏಜ್ ಆಗಿತ್ತಿಲ್ಲ, ನಾನು ಅಷ್ಟು ಕಾರೋಬಾರ್ ಮಾಡಿನೂ ಗೊತ್ತಿಲ್ಲ, ಬರೀ ಕೆಲಸ ಮಾಡ್ತಾ ಇರೋದೆ, ಇನ್ನೇನು ಮಾಡಲಿ ಅಂತೇಳಿ, ಇಲ್ಲೇ ಇಲ್ಲ ವಿಮಲಾ ನಾವು ನೀ ಅಷ್ಟು ಮಾಡಿಲ್ಲ ಅಂದರೆ ಸ್ವೀಟ್ ಆದರೆ ಕೊಡೋಣ. ಅಯ್ಯೋ ಸ್ವೀಟ್ ಹೆಂಗೆ ಕೊಡಬೇಕು ನಾನು, ಸ್ವೀಟ್ ಅಂದ್ರೂ 200 ಜನ ಸ್ವೀಟ್ ಅಂದರೆ 300 ಜನ ಸ್ವೀಟ್ ಯಾವ ಥರ ಕೊಡಬೇಕು ಅಂತಂದು ನಾನೇನು ಮಾಡ್ದ, ಇಲ್ಲ ವಿಮಲಾನ ನಾನಂದ ಮೇಲೆ ನೋಡ್ದ ನಾನು ಹಿಂಗೆ ಆಕಾಶಕ್ಕೆ ನೋಡಿ, ಸ್ವಾಮಿ ಏನೇ ಕಾಯ್ಬೇಕು, ನಮ್ಮ ಮನೆಗೆ ಪರ್ಮಿಷನ್ ಇಲ್ಲದೆ ನಾನೇನ್ ಮಾಡಕ್ಕಾಗ್ತದ, ಇದು ನನ್ನ ಧರ್ಮ ಅಲ್ಲ ನಾನು ಈ ತರ ಮಾಡುವುದು, ನನಗೆ ಸೇವೆ ಕಳಿಸುವುದೇ ದೊಡ್ಡ ನನ್ನ ಪುಣ್ಯ, ಅದರಲ್ಲಿ ನಾನು ಮತ್ತೆ ಈ ತರ ಮಾಡಿದ್ರೆ ಹೇಗೆ ಅಂತೇಳಿ ನಾನು ಅವರಿಗೆ ಸ್ವಾಮಿಗೆ ಹೇಳಿ, ಆಯ್ತು ನಾನು ರೈಸ್ ಕಳಿಸ್ತೀನಿ ಒಂದು ಬ್ಯಾಗ್, ಅದರಲ್ಲಿ ನೀನು ಸಕ್ಕರ್ ಬತ್ ಮಾಡೋಣ, ಕೇಸರಿ ಬತ್ ಮಾಡೋಣ ಅಂದ್ರೆ, ಆಯ್ತು ವಿಮಲಾ ನೀ ಅದು ಕಳಿಸು, ನಾನು ಗುರಮ್ಮ ಅವರು ಪ್ರೆಸಿಡೆಂಟ್ ಇದ್ರಲ್ಲ ನಾನು ಸಕ್ಕರೆ ತುಪ್ಪ ಅದನ್ನೆಲ್ಲ ನಾನು ಹಾಕ್ತೀನಿ ಅಂಥೇಳಿ ಅದನ್ನ ನಾವು ಆ ಕೆಲಸ ಒಪ್ಪಿಸಿದ್ರೆ DC ಅವರು ಸ್ಟೇಜ್ ಮೇಲೆ ಎಲ್ಲ ಅಲೌನ್ಸ್ ಮಾಡಿದ್ರು. ಅಲೌನ್ಸ್ ಮಾಡಿ ನಂತರ ಸತ್ಯಸಾಯಿ ಸೇವಾ ಸಮಿತಿಯಿಂದ ಈ ಒಂದು ಪ್ರಸಾದ ಆಯ್ತು

0: ಹೇಳಿ ನಮ್ಮ ಹೆಸರೆಲ್ಲ ವಿಮಲಾಬಾಯಿ ಪುಲೇಕರ್ ಅವರು ಅವರೆಲ್ಲ ಹಿಂಗ ಬಹಳ ವರ್ಣನೆ ಮಾಡಿ ಹೇಳಿದ್ರು, ಏನೇನೋ ಹೇಳಿದ್ರು ನಂಗೆ ಬರಲ್ಲ, ಅದನ್ನೆಲ್ಲ ಹೇಳಿ ಪ್ರಸಾದ ಕೊಟ್ರು. ಪ್ರಸಾದ ಕೊಟ್ಟಿನ ಮೇಲೆ ಇನ್ನ ಅದು ಕೊಡ್ಬೇಕು ಹಂಗ, ಇನ್ನ ಪಾಪ ಅವರೆಲ್ಲ ಮಾಡಿದ್ರು, ಇನ್ನದು ಅವ್ರ ಮನೆಗೆ ಕಳಿಸ್ಬೇಕಲ್ಲ. ಕಳಿಸ್ಬೇಕಾಗಿದ್ರೆ ಇನ್ನು ಮನೆಗೆ ಬಂದು ನಾನು ನಮ್ಮ ಮನೆಯವರು ಊರಿಗೆ ಹೋಗಿದ್ರು, ಮತ್ತೆ ಬಂದ ಕೂಡಲೇ ನಾ ಅವ್ರಿಗೆ ಹೇಳ್ದ, ಏನ್ ಹೆಣ್ಮಕ್ಳಿಗೆ ಇಷ್ಟು ಕಾರ್ಬಾರ ಅಷ್ಟೆಲ್ಲ ಮಾಡಕ್ ಹೋಗ್ಬಾರ್ದು, ನನಗೆ ಸಣ್ಣಕ್ಕೆ ಅಂತ ಹಿಂಗೇನೋ ಮಾತಾಡಿದ್ರು. ಅಯ್ಯೋ ನಾನೇನ್ ಮಾಡ್ದೆ, ನಿಮ್ ಮನೆಗೆ ಬಂದು ನಾನು ಇದ್ದೀನಿ ಮಾತು ಹೇಳ್ತಾ ಇದ್ದೀನಿ, ನಿಮ್ ಮನೆಗೆ ಬಂದು ಬರೀ ಇಷ್ಟು ಕೆಲಸ ಮಾಡ್ತೀನಿ, ಒಂದು ಬ್ಯಾಗ್ ರೈಸ್ ಕೊಡ್ಲಿಕ್ಕೆ ನನಗೆ ಅಧಿಕಾರ ಇಲ್ವಾ, ನಾನೇನ್ ನನ್ನ ಸ್ವಾರ್ಥಕ್ಕೋಸ್ಕರ ಮಾಡಿನ. ಸ್ಕೌಟ್ ಮಕ್ಕಳು ಎಲ್ಲ ಕರ್ನಾಟಕದ ಮಕ್ಕಳು ಬಂದಿದ್ದಾರೆ, ಆ ಮಕ್ಕಳಿಗೆ ನಾವು ಸ್ವೀಟ್ ಕೊಟ್ಟಾಯ್ತು, ಇದನ್ನ ಏನ್ರಿ ಇದ್ರಿ ನೀವು ಈ ತರ ಮಾತಾಡ್ತೀರಿ ಅಂತೇಳಿ ಒಂದು ಹಿಂಗೆ 15 ದಿವಸ ಓದು ಓದ್ ಕೂಡ್ಲೇನೆ ಒಂದ್ ದಿವಸ ಅವ್ರಿಗೆ ಏನ್ ಅನಿಸ್ತೋ ಏನೋ ಗೊತ್ತಿಲ್ಲ, ಇಲ್ಲ ಇಲ್ಲ ನಾನು ಅಲ್ಮಾರಿ ಒಳಗೆ ನೀವು ದುಡ್ಡು ತಕೊಂಡು ಹೋಗು ಅಂತಂದ್ರೆ ಅದರಲ್ಲಿ ಒಂದು ಬ್ಯಾಗಿಗೆ ಎಷ್ಟು ಅಂತಂದ್ರೆ ಬಹಳ ಕಡಿಮೆ ಅವಾಗ ದುಡ್ಡು, ಅದು ತಕೊಂಡು ಹಿಂಗ ಸ್ವಾಮಿ ಫೋಟೋ ಅದ್ರ ಮುಂದೊಂದು ಪಾದದ ಫೋಟೋ ಅದನ್ನೆಲ್ಲ ಒಂದು ಕವರ್ ನಲ್ಲಿ ಹಾಕಿ ಅದನ್ನ ಈ ಸ್ವಾಮಿ ಪಾದಕ್ಕೆ ಮಾಡಿಟ್ಟು, ಸ್ವಾಮಿ ಮತ್ತ ನಿಮ್ಮ ಆಶೀರ್ವಾದದಿಂದ ನನಗೆ ಇವಾಗ ಈ ದುಡ್ಡು ಸಿಕ್ಕಿದೆ, ಆ ದುಡ್ಡು ನಾನು ನಿನಗೆ ಅರ್ಪಿತ ಮಾಡ್ತಾ ಇದ್ದೀನಿ, ಸೇವೆಗೆ ಅರ್ಪಿತ ಮಾಡ್ತಾ ಇದ್ದೀನಿ ಅಂತ ಇಲ್ಲಿ ಬರೋದ್ರೊಳಗೆ ಅವರೆಲ್ಲ ಕ್ಲಬ್ ಅದು ಓಡ್ತಿದ್ರು, ಕ್ಲಬ್ಗೆ ಅದು ಹೋಗಿದ್ರು. ಆದ್ರೆ ಅಲ್ಲೇ ಒಂದು ಚಿಠಿ ಬರೆದ ನಾನು, ಓಂ ಶ್ರೀ ಸಾಯಿರಾಮ್, ಸತ್ಸಾಯಿ ಭಗವಂತನ ಆಶೀರ್ವಾದದಿಂದ ನಾನು ನಾನು ಹಿಂದಿ ಒಳಗೆ ಹೇಳಿದ್ನಿ, ಭಗವಾನ್ ಕಿ ದಯಾ ಸೆ ಭಗವಾನ್ ಕಿ ಆಶೀರ್ವಾದ ಸೆ ಮುಜೆ ಪೈಸೆ ಅಬ್ ಮಿಲೆ ಹೇ ಮೈ ಜಬ್ ಕಾ ಜಬ್ ಮೈ ಆಪ್ಕೋ ಪಹುಂಚಾ ದೇ ರಹಿ ಹೂ, ಅವರಿಗಂತ ಅನ್ಲೇ ಇಲ್ಲ ಸ್ವಾಮಿಗೆ ಅಂದೀನಿ ಪಹುಂಚಾ ದೇ ರಹಿ ಹೂ ಅಂತೇಳಿ ನಾನೊಂದು ಚಿಠಿ ಬರೆದು ಅವ್ರಿಗೆ, ಅವ್ರ ಮಗಳಿದ್ರು ಅವ್ರಿಗೆ ಕೊಟ್ಟ. ಈಗ ಅವರು ದೊಡ್ಡ ಡಾಕ್ಟ್ರು ಗುಲ್ಬರ್ಗ ಒಳಗ ಕಣ್ಣಿನ ಡಾಕ್ಟ್ರು, ಅವ್ರಿಗೆ ಕೊಟ್ಬಿಟ್ಟಿದ ಮೇಲೆ ಅವರು ಬಂದ ಮೇಲೆ ಕೊಟ್ಟರು, ರಾತ್ರಿ 11 ಗಂಟೆಗೇನು ಬಂದರ. ಅವಾಗ ನಮ್ಮ ಮನೆಗೆ ಫೋನ್ ಮಾಡಿದ್ರು, ನಮ್ದು ದೊಡ್ಡ ಮನೆ ಒಂದು ಆಫೀಸ್ನಲ್ಲಿ ಅಣ್ಣವರು ಕಿಸಿಕ ಫೋನ್ ಆಯ ಅಂತಂದ್ರೆ ಮತ್ತೆ ನಾನು ಮೇಲೆ ಹೋದ. ನಾನು ಆಂಧ್ರದಲ್ಲಿ ಹುಟ್ಟಿರಕ್ಕೆ ನಾನು ಕನ್ನಡ ಬರ್ತಿದ್ದಿಲ್ಲ, ನಮ್ಮ ಹಿರುಗಳೆಲ್ಲ ನನ್ನ ಕನ್ನಡ ಹಿಂದಿನೇ ಮಾತಾಡ್ತಿದ್ರು. ಅಲ್ಲಿಗೆ ಹೋಗಿ ನಾನು ಆಕೆ ಹೇಳಿದ್ರು, ಏನು ವಿಮಲಾ ಅದು ಫಂಕ್ಷನ್ ಆದ 3ನೇ ದಿನಕ್ಕೆ ಒಂದು ರಿಕ್ಷಾದವ ಬಂದು 2 ಚೀಲ ಒಂದು ಕುಂಟಲ 10 ಕೆಜಿ ಚೀಲ ಅಕ್ಕಿ ತಂದು ಕೊಟ್ರು, ಬೆಲ್ ಹಾಕಿದ್ರು, ನಾವು ಎಲ್ಲ ಮೀಟಿಂಗ್ ಮಾಡ್ತಾ ಇದ್ವಿ. ಅವಾಗ ನೋಡಿದ್ರೆ ಏನು ಮತ್ತೆ ಯಾರಿಗೂ ಅಂದ್ರೆ ವಿಮಲಾ ಅವರು ಕಳಿಸ್ಕೊಟ್ಟಿದ್ದಾರೆ ಅಂತ ಹೇಳಿದ್ರಂತ. ವಿಮಲಾ ಅವರು ಕಳಿಸ್ಕೊಟ್ಟಿದ್ದಾರೆ ಅಂದ್ರೆ ಹೌದಾ, ಬಹಳ ಮಾತಿನ ಕಿರಿಯಕ್ಕೆ 3ನೇ ದಿನಕ್ಕೆ ಕಳಿಸ್ಕೊಟ್ರು ನೋಡು ಅಂತ ಅವರೆಲ್ಲ ಮಾತಾಡ್ಕೊಂಡ. ಇಲ್ಲಾಕೆ ಒಂದ್ ಮಾತು ಮಾಡ್ತೀನಿ ಅಂದ್ರೆ ಮಾಡೇ ತಿರ್ತಾಳ ಅನ್ನುವಂಥದ್ ಅವ್ರಿಗೊಂದು ವಿಶ್ವಾಸ. ಅದನ್ನಿಟ್ಟಿದ್ರೆ ಅದು ಎಲ್ಲಿತ ಅಂದ್ರ ಅವ್ರು ಬೆನ್ಮೇಲೆ ಹಾಕೊಂಡು ತಂದು ರೂಮ್ನಲ್ಲಿ ಇಳಿಸಿದ್ರು, ಇಳಿಸಿ ಆಮೇಲೆ ಒಂದು ಕೆಲವಿನೇನು ಅವ್ರು ಕಳಿಸ್ಕೊಟ್ಟಾರಂತ ಸುಮ್ಮನೆ ಕೂತಿದ್ರು. ಮರುದಿವಸ ಹೋಗಿ ಅದನ್ನು ಯಾವುದು ಮಹಿಳಾ ಮಂಡಲ್ನಲ್ಲಿ ಊಟ ಇತ್ತಂತ, ಆ ರೈಸ್ ತೆಗೆದ ಕೂದಲು ಒಳಗಿಂದು ವಿಭೂತಿ ವಾಸನೆ ಭಸ್ಮದ್ದು ತುಂಬಾ ಹಿಂಗ ಭಸ್ಮ ಹರ್ತಾ ಇತ್ತಂತ, ವಿಭೂತಿ ವಾಸನೆ ಬರ್ತಾ ಇತ್ತಂತ. ಬರ್ತಾ ಇದ್ದಾಗ ಮತ್ತೆ ಅವರು ಏನು ಇದು ವಿಮಲಾ ಅಂತೇಳಿ ಅವರು ಡಾಕ್ಟರ್ ಕೃಷ್ಣಮೂರ್ತಿ ಅವರು ಮಿಸ್ಸೆಸ್ ಶಾಂತ ಅಂತಿದ್ರು, ಅವ್ರನ್ನ ಕರೆದ್ರು. ಕರೆದು ನೋಡು ವಿಮಲಾ ಶಾಂತ ಹಿಂಗಿದೆ ನೋಡು ಅಂದ್ರೆ ಅಯ್ಯೋ ಇದು ಸಾಯಿಬಾಬನ್ ವಿಭೂತಿ, ಸಾಯಿಬಾಬನ್ ಲೀಲೆ ಅವ್ರದ್ದೆಲ್ಲ, ಸ್ವಾಮಿದೇ ಇದು ಪವಾಡ ಅಂತೇಳಿ ಅವರು ಆ ತರ ಮಾತಾಡಿಕೊಂಡು ನಾವಿದು ಮಾಡಿದ್ವಿ. ಮತ್ತೆ ಈಗ ಅಕ್ಕಿಯಾರ ಬಂದ್ಬಿಟ್ಟು ಯಾರು ಕೊಟ್ಟಾರ ನಿಮ್ ಸಮಿತಿ, ಅಯ್ಯೋ ಯಾರು ಕೊಟ್ರಿ 2 ಕೆಜಿ ಇಲ್ಲ 5 ಕೆಜಿ ಕೊಡ್ತಾರೆ, ಮತ್ತೆ ಒಮ್ಮೆ ಒಂದು ಕುಂಟಲ್ 10 ಕೆಜಿ ರೈಸ್ ಯಾರು ಕೊಡ್ತಾರಕ್ಕ, ಇನ್ನಾವಾಗೆಲ್ಲ ಅಂತ ಪರಿದಾನ ಧರ್ಮ ಅಂತ ಗೊತ್ತಿದ್ದಿಲ್ಲ ಅಂದ್ಕೂಡ್ಲೇನೆ ಸ್ವಾಮಿ. ಮತ್ತೆ ಅವಾಗ ಆಕೆ ಬೆಳಗ್ಗೆ ಅದು ಹಿಂಗಾಯ್ತು ನೋಡು ವಿಮಲಾ ಎಷ್ಟಿದು ಆಯ್ತು ಅವಾಗೇ ಕೊಟ್ಟು ಕಳಿಸ್ಯಾರಲ್ಲ ಅಂತೇಳಿ ಎಲ್ಲರೂ ಒಂಥರ ಇದು ಮಾಡಿಕೊಂಡು ಅವರು ಮರುದಿನ ನನ್ನ ಆ ದುಡ್ಡು ಮರುದಿನ ಪ್ಯೂನ್ ಕೊಟ್ಟು ಕಳಿಸ್ಕೊಟ್ರು. ನಮ್ಮನೆಯವರು ಊಟ ಮಾಡ್ತಾ ಇದ್ರು ಅವಾಗ, ಮಣಿ ಹಾಕಿ ಮಣಿ ಒಂದು ಮಣಿ ಹಾಕಿ ಊಟ ಕೊಡ್ತಿದ್ವಿ. ಕೊಟ್ಟಿದ್ ಕೂಡಲೇ ನಾನು ಹೋಗಿ ಆ ದುಡ್ಡು ತಗೊಂಡು ಇದು ಗುರಮ್ಮವ್ರು ಕಳಿಸಿದಾರೆ. ಇನ್ ಬಿಸಕ್ಕಿಂತ ತಗೋರಿ ನೀವು 15 ದಿವಸ ತಗೊಂಡಿರಿ, 24 ತಾಸು ನಾನು ನಿಮ್ಮ ಮನೆಗೆ ದುಡಿತೀನಿ. ಕಣ್ಣಾಗ ನೀರು ಬಂದವ ನೋಡು, ಹಿಂಗ ದುಡ್ಡು ಬಿಸಾಕೇನೆ ಅವ್ರ ಮುಂದೆ. ಇಲ್ಲ ನೀನು ತಗೊಂಡ್ಬಿಡು ಸಾಕು, ಏನ್ ನಿಮ್ಮ ಸ್ವಾಮಿಗೆ ಬೆನ್ಮ್ಯಾಲ್ ಹಾಕೊಂಡು ಸ್ವಾಮಿ ರೈಸ್ ಎಲ್ಲ ಒಯ್ದು ಕೊಟ್ರು. ವಿಮಲಾ ಕೊಟ್ಟಾರ? ಹಾ ಬಾಡಿಗೆ ತಕ್ಕೊ ಅಂದ್ರೆ ನೈ ನೈ ವಿಮಲಾನೇ ದಿಯಾ ಅಂತ ಹೇಳಿದ್ರು. ಆ ತರ ಸ್ವಾಮಿ ಕೊಟ್ರು ಅಂದ್ರೆ ಇಲ್ಲ ಇಲ್ಲ ಹಂಗೇನ್ ತಪ್ಪು ತಿಳ್ಕೊಬೇಡ ಅಂದ ಮತ್ತೆ ನನ್ನನ್ನು ನಮ್ಮನೆಯವರು ಸಮಾಧಾನ ಮಾಡಿ ಆವಾಗಿನಿಂದ ಅವರು ನನ್ನ ಮಂತ್ಲಿ ಆಗ್ಲಿ ಒಂದು 10,000 ರೂಪೀಸ್ ಸೇವೆ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ನೀನೇನ್ ಮಾಡ್ತಿ 10,000 ತನ ನೀನ್ ಖರ್ಚು ಮಾಡಬಹುದು ವಿಮೋ ಅಂತ ನನಗ ಅವರು ಆ ತರ ಸೇವೆ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ನೋಡಿ. ಆವಾಗ ಸ್ವಾಮಿ ನನಗೆ ತುಂಬಾ ಹೃದಯ ನಿವಾಸಿ,
1: ಖಂಡಿತ
0: ಹೃದಯ ನನ್ನ ಮೇಲೆ ನೋಡಿ ಸ್ವಾಮಿಗೆ, ಸ್ವಾಮಿ ನೀನೇಪ್ಪ ನನ್ನ ಕೈಗೆ ಏನಿದೆ, ನಾನು ಅತ್ತೆ ಮನೆ ಸೋಸಿ ಈ ತರ ಮಾತಾಡಿ. ಇದು ನಾನು ತುಂಬಾ ಇದು ಮಾತು ಕಸ್ತೂರಿ ಅವರಿಗೆ ಪುಟಪರ್ತಿನಲ್ಲಿ ಹೋಗಿ ಹೇಳಿದ್ರೆ ಹಿಂದಕ್ಕೆ ಭಾಗವತದಲ್ಲಿ ಮಹಾಭಾರತದಲ್ಲಿ ಇತ್ತಮ್ಮ ಇದು ಅಂತೇಳಿ ಅವರು ತುಂಬಾ ಖುಷಿ ಪಟ್ಟಿದ್ರು. ನೋಡಿ ಬೀದರ್ನಲ್ಲಿ ಈ ತರ ನಡೀತಲ್ಲ ಅಂತೇಳಿ ಅವರು ಬಹಳ, ಅವರು ಬಂದಿದ್ರು, ಕಸ್ತೂರಿ ಅವರು ಬಂದಿದ್ರು, ಗೋಕಾಕ ಅವರು ಬಂದಿದ್ರು, ತುಂಬಾ ಖುಷಿ. ಅವ್ರ ಗೋಕಾಕ ಅವ್ರ ಜೊತೆಯಲ್ಲಿ ಹೈದ್ರಾಬಾದ್ ತನಕ ಅವ್ರು ಹೋಗಿದ್ರೆ ಕೆಲವು ಪವಾಡಗಳನ್ನೆಲ್ಲ ನಮ್ಗೆ ಕೊಟ್ಟಿದ್ರು. ಆದ್ರೆ ನನಗೆ ತುಂಬಾ ಸಂತೋಷ.
1: ಸ್ವಾಮಿ ಅವರನ್ನ ತಾವು ನೋಡಿದ್ದು ಮುಖತಃ ಭೇಟಿಯಾಗಿದ್ದೆ ಯಾವಾಗ?
0: ಆಯ್ತು, ನಾವು ಹಿಂಗೆ ರಾಮನವಮಿ ಇತ್ತು, ರಾಮನವಮಿ ದಿವಸ ಬೆಳಗ್ಗೆ ನಮ್ಮಲ್ಲಿ ಸಮಿತಿ ಒಳಗೆ ಭಜನೆ 12 ಗಂಟೆಗೆ ಮುಗಿಸಿ ಹೈದ್ರಾಬಾದ್ ಹೋಗಿದ್ವಿ ಗಾಡಿ ಮೇಲೆ ಇಬ್ರು ಗಂಡ ಹೆಂಡತಿ. ಅದು ವೈಕಲ್ ಮೇಲೆ ಹೋಗಿದ್ದಾಗ ಸ್ವಾಮಿ ಸಿಡಿಯೇರಿ ಹಿಂಗ್ ಹೋಗ್ತಾ ಇದ್ರು, ಹಿಂಗ್ ಹೋಗ್ತಾ ಇದ್ದಾಗ ವೈಕಲ್ ನಾವ್ ಇಳಿತಾ ಇದ್ದಾಗ ಹಿಂಗ್ ನೋಡಿದ್ರು ಸ್ವಾಮಿ. ಅದನ್ನೇ ಮುಖ ತುಂಬಾ
1: ಏನಸ್ತು ಮೊದಲನೇ
0: ನೋಡಿದಾಗ ಕಣ್ಣಾಗ ನೀರು, ಸ್ವಾಮಿ ನೀವು ಹೀಗಿದ್ದೀ, ಈಗ ದರ್ಶನ ಆಯ್ತಲ್ಲ, ರಾಮಾವತಾರ ನೀನು, ರಾಮನವಮಿ ದಿವಸ ನಾನು ಕೊಟ್ಟಿದ್ದೆ ರಾಮಾವತಾರ ಅಂತ ನಾನು ಮನಸ್ಸಿನಲ್ಲಿ ಇಟ್ಕೊಂಡ್ಬಿಟ್ಟೆ. ಇನ್ನ ತುಂಬಾ
1: ತಮ್ಮ ಜೀವನದಲ್ಲಿ ಸ್ವಾಮಿಯವರು ಅವಿಸ್ಮರಣೀಯವಾದಂತಹ ಒಂದು ಘಟನೆ, ಸ್ವಾಮಿಯವರ ಪವಾಡ ಅಥವಾ ಅವರ ಕೃಪೆ ನಿಮ್ಮ ಮೇಲೆ ಬಿದ್ದಿರೋದು, ಆ ತರದ್ದೇನಾದ್ರೂ ಇದ್ರೆ ದಯವಿಟ್ಟು ಹಂಚಿಕೊಳ್ಳಿ.
0: ಒಳ್ಳೇದು ಹೇಳ್ತೀನಿ. ಫಸ್ಟ್ ನಮ್ಮ ಮಗಳು ಪಿ ಯು ಸಿ ಇತ್ತಳು, ತುಂಬಾ 10th ನಲ್ಲಿ 99% ತಗೊಂಡು ಅವಳು ಪಾಸ್ ಆಗಿತ್ತಳು. ಮತ್ತೆ ನಾನು ಈಗ ನಮ್ಮನೆಯಲ್ಲಿ ಎಲ್ಲರೂ ಏ ಅವ್ರದ್ದೆಲ್ಲ ಚೆನ್ನಾಗಿರುವ ಕಂಪನಿನಲ್ಲಿ ಆಕೆ ಇದ್ದಳು, 4-5 ಜನ ಅವರೆಲ್ಲರೂ ಡಾಕ್ಟರ್ ಆಗರೆ, ನಾವು ಜಗದೇವಿ ನಾವು ಡಾಕ್ಟರ್ ಆಗರೆ ಅಂತಿದ್ರು. ಆದ್ರೆ ನನಗೆ ಸ್ವಾಮಿ ಸ್ವಾಮಿ ಏನೇನ ಚರಣದಲ್ಲಿ ನನ್ನ ಮಕ್ಕಳೆಲ್ಲರೂ ಬೆಳಿಬೇಕು ಅನ್ನೋ ಒಂದು ಪ್ರೇಯರ್ ನಾನು ಭಜನೆ ಒಳಗೆ ಮಾಡಿಸಿದ್ದ. ನನ್ನ ಮಕ್ಕಳಲ್ಲ ಸ್ವಾಮಿ, ನಿಂದೇ ಮಕ್ಕಳು. ಆದ್ರೆ ಅವಾಗ ಸ್ವಾಮಿ ಫಸ್ಟ್ ಪಿ ಯು ಸಿ ಆಯ್ತು ಬೊಮ್ಮರೆಡ್ಡಿ ಕಾಲೇಜು, ಸೆಕೆಂಡ್ ಪಿ ಯು ಸಿ ಆಯ್ತು. ಅವಾಗ ನಾನು ಇದೇ ಒಂದು ಪ್ರೇಯರ್ ಮಾಡ್ತಿದ್ನಲ್ಲ, ಆಕೆ ರ್ಯಾಂಕ್ ಹುಡುಗಿ ಹೋಗಿ ಹೈಯರ್ ಸೆಕೆಂಡ್ ಕ್ಲಾಸ್ ಪಾಸ್ ಆದಳು. ಎಲ್ಲರೂ ಅದೇನು ಜಿಗು ಅದೇನು ಜಿಗು ಹಂಗಾಯ್ತು ಹಂಗ, ನನ್ಗೆ ಗೊತ್ತಿಲ್ಲಪ್ಪ ನಾನಂದ ಏನೋ ಎಲ್ಲ ಸ್ವಾಮಿ ಲೀಲೆ ಅಂತ ನನಗೆ ಅರ್ಥ ಆಯ್ತು. ಅದಕ್ಕೆ ಅವಾಗ ಸ್ವಾಮಿನ ರಿಸಲ್ಟ್ ಬಂತು, ಅವರೆಲ್ಲ ಮೆಡಿಕಲ್ ಟ್ರೈ ಮಾಡ್ಲತ್ತರು, ಅಷ್ಟು ಹೆಣ್ಮಗಳು ಅಂತ ಹೇಳಿ ದುಡ್ಡು ಕೊಟ್ಟು ಅದು ಕೊಟ್ಟು ಅನ್ನೋದು ನಮ್ಮ ಹತ್ರ, ಅದು ಅಷ್ಟು ವಿದ್ಯೆ ನಮ್ಮ ಹತ್ರ ಜಾಸ್ತಿ ಇದ್ದಿಲ್ಲ, ನಾವು ಬಿಸ್ನೆಸ್ ಮಂದಿ. ಅದ ಕೂಡಲೇ ಸ್ವಾಮಿ ಕನಸಿನಲ್ಲಿ ಬಂದರು. ಮಂಗಳವಾರ ದಿವಸ ಕನಸಿನಲ್ಲಿ ಬಂದು ಅವಳಿಗೆ ಗುರುವಾರ ದಿನ, ಬುಧವಾರ ದಿವಸ ಕನಸಿನಲ್ಲಿ ಬಂದು ಗುರು ಮಂಗಳವಾರ ದಿನ ಬಿಡು ಅಂದರು. ಇನ್ನು ನಮ್ಮನೆಗೆ ಯಾರೂ ಒಪ್ಪಲಿಕ್ಕೆ ರೆಡಿ ಇಲ್ಲ. ಆದರೆ ಈಗ ಇಂದಿರಾಬಾಯಿ ಟೀಚರು, ನಾನು, ನನ್ನ ಮಗಳು, ಸ್ವಾಮಿ ಆಶೀರ್ವಾದನಿಂದನೇ ನಿನಗೆ 5th ಸೆಕೆಂಡ್ ಕ್ಲಾಸ್ ಬಂದದ, ನಿನ್ನ ರ್ಯಾಂಕ್ ಹೋಗ್ಬಿಟ್ಟದ, ಮತ್ತಿದು ಎಲ್ಲ ಸ್ವಾಮಿದೇ ಲೀಲೆ ಅಮ್ಮ, ನಾನು ಹೋಗ್ತೀನಿ ಅಂತೇಳಿ ಪಾದ ನಮಸ್ಕಾರ ಮಾಡ್ಲಿಕ್ಕೆ ಹೋದಾಗ ನಮ್ಮ ಅಣ್ಣವರು ಅವರು ಪಾದ ನಮಸ್ಕಾರ ತಗೊಂಡಿಲ್ಲ ನಮ್ಮ ಮಗಳದು, ನೀನೇನು ಇಲ್ಲಿ ಇರ್ತೀಯ ಅಂದ್ರೆ ಅಲ್ಲಿ ಹೋಗ್ತೀಯ ನಾನು. ಅದು ಕೂಡಲೇ ಅವ್ರು ಕರ್ಕೊಂಡು ಹೋದ್ವಿ. ಹೋಗಿ ಅವರು ಅನಂತಪುರ್ನಲ್ಲಿ ಇಂಟರ್ವ್ಯೂ ನಡೀತಾ ಇತ್ತು, ಇಂಟರ್ವ್ಯೂ ನಡೀತಾ ಇತ್ತು. ನಮ್ದೇನು ಏನೂ ಇಲ್ಲೇ ಇಲ್ಲ, ನಮಗೆ ಪೇಪರ್ ಇಲ್ಲ ಏನಿಲ್ಲ. ಅದು ಕೂಡಲೇ ಎಲ್ಲರೂ ಇಂಟರ್ವ್ಯೂ ಮುಗಿದ ಕೂಡಲೇ ನನ್ನ ಮಗಳು ಚಿಠಿ ಬರೆದು ಅದು ಗೇಟ್ ಬಲ್ಲಿ ನಿಂತಿರ್ತಾರಲ್ಲ ಅವ್ರಿಗೆ ಕೊಟ್ಟರು. ಅವ್ರು ಹೋಗಿ ವಾರ್ಡನ್ಗೆ ಪ್ರಿನ್ಸಿಪಲ್ಗೆ ಕೊಟ್ಟರು. ಪ್ರಿನ್ಸಿಪಲ್ಗೆ ಕೊಟ್ಟಿದ ಮೇಲೆ ಅವ್ರು ನೋಡಿ ಕರೆದ್ರು, ಆಕೆಗೆ ಕರೆದು ಆಕೆಗೆ ಆ ಅಮ್ಮಗೆ ಏನು ಕೇಳ್ಯಾರೋ ಎಲ್ಲ ಕೇಳಿದ ಕೂಡಲೇ ವೆರಿ ನೈಸ್ ಗರ್ಲ್ ವೆರಿ ನೈಸ್ ಗರ್ಲ್ ಅಂತೇಳಿ ಅವರು ತುಂಬ ಖುಷಿಪಟ್ಟು, ನಿನ್ನ ಜೊತೆಯಲ್ಲಿ ಯಾರು ಬಂದಿದ್ದಾರೆ ಅಂದರೆ ನಮ್ಮ ಬಾಲ ವಿಕಾಸ ಗುರು ನಮ್ಮ ಅಮ್ಮ ಬಂದಿದ್ದಾರೆ ಅಂತ ಹೇಳಿದರು. ಆದರೆ ನಮ್ಮನ್ನು ಕರೆದ್ರು ಅವರು. ಆದರೆ ಅವರು ನನಗಂದು ನೀವು ಯಾಕೆ ಇಡಬೇಕಂತೀನಿ, ಅಯ್ಯೋ ಯಾಕೋ ನನ್ನ ಮಕ್ಕಳೆಲ್ಲ ಸ್ವಾಮಿ ಹತ್ರನೇ ಇರಬೇಕಂತ ನಂಗೆ ಆಸೆ, ಸ್ವಾಮಿ ಹತ್ರನೇ ಎಜುಕೇಶನ್ ತಗೋಬೇಕು, ಸ್ವಾಮಿ ಹತ್ರನೇ ಇರಬೇಕನ್ನೋ ಒಂದು ಆಸೆ ನನಗಿದೆ, ಅದಕ್ಕೆ ನಾನು ಕರ್ಕೊಂಡು ಬಂದೇನೆ ಇಂಟರ್ವ್ಯೂ ಸ್ವಾಮಿ ಅಂತ ಹೇಳಿದ ಅವ್ರಿಗೆ. ಅವ್ರಿಗೆ ಅದನ್ನೇನು ಹೇಳಲಿಲ್ಲ, ಹೇಳಿದ ಅವ್ರಿಗೆ ಆಯ್ತಾಯ್ತು ನೀವು ಎಲ್ಲಿರ್ತೀರಿ ಅಂದರು. 4 ದಿವಸ ಸೋಮವಾರ ತಂದು ಕರ್ಕೊಂಡು ಬಂದ್ರಿ ಅಂತ ಹೇಳಿದ್ರು. ಸೊ 4 ದಿವಸ ಎಲ್ಲಿರಬೇಕು, ಪುಟ್ಟಪರ್ತಿನಲ್ಲಿ ಅವಳು ಲೈನಿಗೆ ಕೂತು ಕೂಡ್ತಿದ್ರು, ನಾನು ಕ್ಯಾಂಟೀನ್ನಲ್ಲಿ ಕೆಲಸ ಮಾಡ್ತಿದ್ದ. ರಾತ್ರಿ 11:30 ಅವಾಗೆಲ್ಲ ದೊಡ್ಡ ದೊಡ್ಡ ಪಾತ್ರೆ ತೊಳೆದು 11:30 ಪಾತ್ರೆ ಎಲ್ಲ ತೊಳೆದು ಆ ಗಣೇಶ ಗುಡಿ ಕೆಳಗೆ ಬಂದು ಮಲ್ಕೋತಿದ್ದೆ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ನಾನು ಕ್ಯಾಂಟೀನ್ನಲ್ಲಿ ಕೆಲಸ ಮಾಡಿದ್ದೀನಿ. ಮಾಡಿದ ಕೂಡಲೇ ಆಯಮ್ಮ ನಮ್ಮ ಹುಡುಗಿ ಸ್ವಾಮಿಗೆ ಚಿಟ್ಟಿ ಕೊಟ್ಟರಂತೆ. ಸ್ವಾಮಿ ತಕೊಂಡು ಪಾದ ನಮಸ್ಕಾರ ಕೊಟ್ಟರು. ಅವಾಗ ನಾನು ಸೋಮವಾರ ದಿನ ಹೋಗ್ಬೇಕು ಅಂದ್ರೆ ಅವರು ಟೀಚರು ಯಾಕೋ ಅಲ್ಲೇ ಉಳಿದ್ರು ನನ್ನ ಜೊತೆಯಲ್ಲಿ ಬಂದು. ನಾನು ಅವರು ಆಟೋದಾಗ ಕೂತ್ಕೊಂಡು ಮತ್ತೆ ನಮ್ಮ ಮನೆಗೆ ಇದು ಸ್ಕೂಲ್ಗೆ ಹೋದ್ವಿ. ಇಬ್ರು ಅನಂತಪುರಕ್ಕೆ ಹೋಗಿದ್ವಿ. ಅನಂತಪುರಕ್ಕೆ ಹೋಗಿದ್ರೆ ಆಯ್ತು, ನನಗೆ ಡೌಟು ಸ್ವಾಮಿ ಮಂಗಳವಾರ ಬಿಡು ಅಂದರ ಇವರು ಸೋಮವಾರ ಬಾ ಅಂದ್ರಲ್ಲ ಅಂತ. ಅಲ್ಲಿ ನಾನು ನೋಡ್ಬೇಕಪ್ಪ ಏನು ಸ್ವಾಮಿಗೆ ಗೊತ್ತಂತ ಹೇಳಿದ್ರೆ ಇಲ್ಲ ಇಲ್ಲ ಎಲ್ಲ ವಸ್ತುಗಳೆಲ್ಲ ಬರ್ಕೊಟ್ರು, ಬರೆದುಕೊಟ್ಟು ಮತ್ತೆ ಎಲ್ಲ ತಕೊಂಡ್ ಬನ್ರಿ ಅಂತ. ಅಕ್ಕಿ ಸೈನ್ಸ್ ತಕೋಬೇಕು ಅಂತ ಇತ್ತು ಅವಳಿಗೆ, ಆದ್ರೆ ಸ್ವಾಮಿ ಕಾಮರ್ಸ್ ಮಾಡಿದ್. ನಾನಂದ್ರೆ ಸ್ವಾಮಿ ಏನ್ ಮಾಡಂದ್ರೆ ಅದೇ ಮಾಡ್ತಾಳ್ರಿ ನಮ್ಮ ಮಗಳು ಅಂತ ಹೇಳ್ಬಿಟ್ಟು. ನಮ್ಮ ಇಚ್ಛೆ ಏನಿಲ್ಲ, ಎಲ್ಲ ಸ್ವಾಮಿ ಇಚ್ಛೆ. ಸ್ವಾಮಿ ಕಾಮರ್ಸ್ ಮಾಡ್ಬೇಕಂತ ಬಿ ಕಾಮ್ ಮಾಡಿದಳು. ಅಲ್ಲಿ ಬಿ ಕಾಮ್ ಮಾಡ್ಕೊಳ್ಳೇನೆ. ಆವಾಗ ಮತ್ತೆಲ್ಲ ರಾತ್ರಿ ಅವಳಿಗೆ ಜ್ವರ ಅಂದ್ರೆ ಜ್ವರ ಮಂತ್ರಿ ಕೋರ್ಸ್ ಬಂದಿತ್ತು. ಆದ್ರೂ ಅಲ್ಲಿಂದ ಮತ್ತೆ ಅವಳಿಗೆಲ್ಲ ಇಸ್ಕೊಟ್ಟು ಕರೆಕ್ಟ್ 12 ಗಂಟೆಗೆ ನನಗೆ ಸ್ವಾಮಿ ಯಾವಾಗ ಬಿಡು ಅಂದರ ಅದೇ ಸಮಯ ಬಂದಿಟ್ಟಿತ್ತು. ಅಲ್ಲಿ ಒಳಗೆ ಬಿಟ್ಟು ಹಿಂತಿರುಗಲಾರ್ದಂಗ ಮುಂದಾಗಿ ಬಂದ್ಬಿಟ್ಟಿ ನಮ್ಮ. ಇದು ದೊಡ್ಡ ಚೆಲ್ಲ ಒಳ್ಳೆ ಒಳ್ಳೆ ಇದು ಖುಷಿಯಾಗಿತ್ತು. ಇನ್ನು ಆಮೇಲೆ ನನ್ನ ಮಗನಿಗೆ ಸ್ವಲ್ಪ ಆಕ್ಸಿಡೆಂಟ್ ಆಯ್ತು. ಅವಾಗ ಅದಕ್ಕೆ ಮೊದಲು ನಾವು ನಮ್ಮ ಒಂದು ಟೀಚರ್ಸ್ಗೆ ಟ್ರೈನಿಂಗ್ ತಗೊಂಡಿದ್ದೀವಿ. ಬೆಸ್ಟ್ ಟೀಚರ್ ಅನ್ನುವಂತ ವಾರ್ಡ್ ಯಾರಿಗಿತ್ತು ಅವ್ರನ್ನೆಲ್ಲ ಬೆಸ್ಟ್ ಟೀಚರ್ಗಳಿಗೆಲ್ಲ ವೈಟ್ ಫೀಲ್ಡ್ಗೆ ಕಳಿಸ್ಕೊಡ್ರಿ ಅಂದ್ರೆ ಅದು ಒಂದು ಟ್ರೈನಿಂಗ್ ಆಗಿತ್ತು. ಅದರಲ್ಲಿ ಒಂದು 3 ಜನ ಟ್ರೈನಿಂಗ್ ತಗೊಂಡ್ ವೈಟ್ ಫೀಲ್ಡ್ಗೆ ಕಳಿಸ್. ಅವ್ರ ಜೊತೆಯಲ್ಲಿ ನಾನು ಬರಬೇಕು, ನನಗೆ ಸ್ವಾಮಿ ಪಾದ ನಮಸ್ಕಾರ ಒಂದು ಆಸೆ. ಅದ ಇಟ್ಕೊಂಡು ನಾ ಬರ್ಬೇಕಂದ್ರೆ ನಮ್ಮ ಮನೆಗೆ ಯಾವುದೋ ಅನುಕೂಲ ಅನನುಕೂಲ ಆಯ್ತು. ಬೇಡ ಅವರಿಗೆ ಕಳಿಸ್ಕೊಡೋರಿ, ಟೀಚರ್ಸ್ ಎಲ್ಲ ಹೋಗ್ಬಿಡ್ತಾರ ಅಂತ ಹೇಳಿದ್ರು. ಅವ್ರು ಹೋಗಿ ಅಲ್ಲಿ ಮಾಡಿದಾಗ ಸ್ವಾಮಿ ಹಿಂಗ್ ಬಂದು ಅವರು ಬೀದನರು ಅಯ್ಯೋ ನಮ್ಮನೆಗೆ ಅದು ಮರುದಿವಸನೇ ನನ್ನ ಮಗನಿಗೆ ಆಕ್ಸಿಡೆಂಟ್ ಆಗಿ ಡೆತ್ ಆಯ್ತು. ಅವ್ರದ್ದೆಲ್ಲ ನಡೆದಿತ್ತು. ಸ್ವಾಮಿ ಹೀಗ್ ಬಂದು ಅಯ್ಯೋ ಪಾಪ ನೀವು ಬೀದರ್ನಿಂದ ಬಂದಿದ್ದೀರಾ ಅಯ್ಯೋ ಪಾಪ ಅನ್ಕೋತ ಮುಂದಕ್ಕೆ ಹೋಗ್ಬಿಟ್ರ. ಅವ್ರು ಬಂದ ಕೂಡ ಅವರಂದ್ರು ಎಲ್ಲ ಇಷ್ಟು ಚೆನ್ನಾಗಿ ಬಿಟ್ಟಾರ, ನಮ್ಗೆ ಯಾಕೆ ಸ್ವಾಮಿ ಅಯ್ಯೋ ಪಾಪ ಅಂತೇಳಿ ಈ ತರ ಮಾಡಿದ್ರು ಅಂತ ಅವ್ರಿಗೆ ಚಿಂತೆ ಆಯ್ತಂತ. ಚಿಂತೆ ಆದಾಗ ಅವ್ರು ಮನೆಗೆ ಬಂದ್ರು. ನನಗೆ ಅನ್ನಿಸ್ತು ಇಂಥ ಒಂದು ಘಟನೆ ನಡೆದದ ನೀ ಯಾಕೆ ಬರೋದಿಲ್ಲ ಅಂತ ನನಗೆ ಕರೆಸ್ಕೊಂಡಿದ್ರು. ಅವ 25 ವರ್ಷ ನನ್ನ ಮಗನಿಗೆ ಮದುವೆ ಆಗಿತ್ತು, ಒಂದು ಮಗು ಎಲ್ಲ ಮುಗೀತು. ಅವ್ರು ಬಂದು ಈ ತರ ಹೇಳಿದ್ರು, ಅವರು ಹತ್ತರು ನಾವು ಹತ್ತಿವಿ. ಅಲ್ಲಿಂದ ನಾನು 1 ಮಂತ್ ಎಲ್ಲಿಗೆ ಹೋಗಿಲ್ಲ, ನನ್ನ ತವ್ರ ಮನೆ ನನ್ನ ಪುಟ್ಟಪತ್ತಿ, ನಾನು ಪುಟ್ಪತ್ತಿಗೆ ಹೋಗ್ತೀನಿ ಅಂತೇಳಿ ವೈಟ್ ಫೀಲ್ಡ್ದಾಗ ಸ್ವಾಮಿ ಇದ್ದಾರಂದ್ರೆ ಅಲ್ಲಿ ಹೋಗಿದ್ನೆ. ಅಲ್ಲಿಗೆ ಹೋಗಿದ ಕೂಡಲೇ ಅಲ್ಲಿಂದ ಸ್ವಾಮಿ ನೆನೆ ಹೋದ್ರು ಅಂತ ಹೇಳಿದ್ರು. ಅಲ್ಲಿ ಕೃಷ್ಣನ್ ಮೂರ್ತಿ ಇದೆಯಲ್ಲ ಅಲ್ಲೊಂದು ಸ್ವಾಮಿ ಯಾವಾಗ ಜರ ಫ್ರೀ ಇತ್ತು ತುಂಬಾ ದೊಡ್ಡದ ಹಾರ ತಕೊಂಡು ಹಾರ ಹಾಕಿ ಎರಡೂ ಕಾಲು ಹಿಡ್ಕೊಂಡಿನ ಅಲ್ಲಿ ಇಟ್ಕೊಂಡು ಪಾದಕ್ಕೆ ನಮಸ್ಕಾರ ಮಾಡಿಕೊಂಡು ಸ್ವಾಮಿ ನಾನು ನಿನ್ನ ಜೊತೆಯಲ್ಲಿ ನೆನಪಲ್ಲಿ ಬರ್ತಾ ಇದ್ದೀನಿ, ನನ್ನ ಮನಸ್ಸಿಗೆ ಸಮಾಧಾನ ಮಾಡು ನೀನು, ಶಾಂತಿ ಕೊಡು ನೀನು ಅಂತೇಳಿ ಆ ಬಸ್ ಹತ್ತಿ ಮತ್ತೆ ಅಲ್ಲಿ ಪುಟ್ಪತ್ತಿ ಹೋಗಿದ್ವಿ. ಅವತ್ತ ಗುರುಪೂರ್ಣಿಮಾ ಇತ್ತು, 3ನೇ ದಿನ. 2 ದಿನ ಸೇವೆ ಮಾಡಿನಿ ಶಾಂತಾ ದಾವಣಗೆರೆ ಶಾಂತಕ್ಕ ಅವ್ರ ಜೊತೆಯಲ್ಲಿ ನಾನು ಸೇವೆ ಮಾಡಿದ್ನಿ. ಸೇವೆ ಮಾಡಿ ಅಕ್ಕ ನನ್ನ ಮಗ ಹುಚ್ಚಿನಿ ಹಿಂಗ್ ಸುಮ್ಮನಲ್ಲತ್ತಿದಿ, ಇಲ್ಲಕ್ಕ ಸೇವೆ ಮಾಡು ಮುಂದೆ ಎಲ್ಲ ಸ್ವಾರ್ಥದ ಅಳು ಕರಿ ಮಾಡ್ಬೇಕಾ, ನಿಂಗೆ ಹೇಳ್ಬೇಕಾ ಇಂಥ ಒಂದು ಒಳ್ಳೆ ಸೇವೆನಲ್ಲಿ ಅಂತೇಳಿ ನಾನು ಹೇಳಿಲ್ಲಕ್ಕ ಅಂತೇಳಿ ಇದು ಮಾಡಿದ್ರೆ ಹೋಗಿ ಸ್ಕಾರ್ಫ್ ಹಾಕೊಂಡು ಜನ ತೇರಿ ಬಿಡ್ತು ಜಾಗ ಇಲ್ಲ, ಓಡೋಡೋಡು ಶೆಡ್ಡಿಗೆ ಹೋಗಿ ಸ್ಕಾರ್ಫ್ ತಂದು ಹಾಕೊಂಡ್ರು. ಒಬ್ರು ಅಮ್ಮನ ಇಷ್ಟೇ ಜಾಗ ಕೊಟ್ರು, ಅದರಲ್ಲಿ ಸಿಕ್ಬಿತ್ತ. ಅಷ್ಟರಲ್ಲೇ ಸ್ವಾಮಿಗೆ ಒಂದು ಸಣ್ಣ ಲೆಟರ್ ಹಾಕಿ, ಸ್ವಾಮಿ ನಾನೇನ್ ಮಾಡ್ಲಿ ಸೊಸೆ 18 ವರ್ಷಕ್ಕೆ ಮಗು ಸಣ್ಣದು, ನಾನೇನ್ ಮಾಡ್ಲಿ ಸ್ವಾಮಿ ಅಂತೇಳಿ ಇಷ್ಟೇ ಬರ್ದೇನೆ. ಆ ಅಮ್ಮಂದು ಏನ್ ಮಾಡ್ಲಿ ನಾನು, ಇಷ್ಟು ಬ್ಯೂಟಿ ಅಷ್ಟು ಅನ್ಕೊಳ್ಳೇನೆ. ಸ್ವಾಮಿ ಬಂದ್ರು ಹಿಂಗ್ ಬಂದು ಹಿಂಗ್ ಹೋದ್ರು, ಹಿಂಗ್ ಹೋಗಿ ಮತ್ತೆ ಹಿಂಗ್ ಬಂದ್ರು, ಮತ್ತೆ ಹಿಂಗ್ ಬಂದ್ರು ನನ್ನ ಹತ್ರ ನಿಂತರು. ನಾನು 2 ಕಾಲು ಹಿಡ್ಕೊಂಡಿನಿ, ಎರಡು ಕಾಲುಗಳು 2 ಕಾಲು ಹಿಡ್ಕೊಂಡು ನಾನೇನ್ ಮಾಡ್ಲಿ ಸ್ವಾಮಿ ಹೇಳು ನೀನು. ಎಲ್ಲಾರು ಚಿಠಿ ತಕೊಂಡ್ರು, ಎಲ್ಲರು ಚಿಠಿ ತಕೊಂಡು ನನ್ನ ತಲೆ ಮೇಲೆ ಕೈ ಇಟ್ಟು ನೀನು ಸೇವೆ ಮಾಡು, ನಾ ಎಲ್ಲ ಮಾಡ್ ಇದು ನೀನು ಸೇವೆ ಮಾಡು, ಎಲ್ಲ ನೋಡ್ಕೋತೀನಿ ನಿನ್ ಕುಟುಂಬಕ್ಕಂತ ಸ್ವಾಮಿ ಹೇಳಿದ್ರು. ಆದ್ರಾಯ್ತು, ಅದು ಒಂದೇ ಮಾತು, ನನ್ನ ಇಂಟರ್ವ್ಯೂನೇ ಅದು ನನ್ನ ಸ್ವಾಮಿ ಜೊತೆಯಲ್ಲಿ, ಮತ್ತೆ ನನಗೇನು ಆಗ್ಲಿಲ್ಲ. ಅದು ಒಂದೇ ಇಂಟರ್ವ್ಯೂನಿಂದ ನಾನು ಸ್ವಾಮಿ ಸಂಪೂರ್ಣ ಇನ್ವಾಲ್ ಆಗಿಬಿಟ್ಟು ಜೊತೆಯಲ್ಲಿ, ಮತ್ತೆ ಅವ್ರು ಸ್ವಾಮಿ ಅಲ್ಲಿ ತನಕ ಹೋಗಿದ್ರೆ ಇದು ತುಂಬಿಕೊಂಡಿತ್ತು ಅಂತ ಹೇಳಿದ್ರು. ಹೋಗ್ಬಿಟ್ರು. ನಾನು ಮತ್ತೆ ಮತ್ತೆ ಯಾವಾಗ ಹೀಗೆ ಮುಂದೆ ಬಂದು ಕೊಡ್ಬೇಕಾದ್ರೆ ಬಂದು ಇಂಥ ಒಳ್ಳೆ ಡಿವೋಟಿ ಆಗಿ ನೀವೇ ಮುಂದೆ ಕೂತಿದ್ರೆ ಪಬ್ಲಿಕ್ಗೆ ಸ್ವಾಮಿ ಹೇಗೆ ಸಿಗ್ಬೇಕು? ನಿಮಗೆಲ್ಲ ನಿಮ್ಮಲ್ಲೇ ಸ್ವಾಮಿ ಇದ್ದಾರಲ್ಲ ಅನ್ಬೇಕು ನಾನು. ಅವರು ಒಮ್ಮೆ ಅವರು ಶೌರಿ ಆಂಟಿ ಹಿಂಗ ಅಂದು ಕೂಡ್ಲೇನೆ, ಅವತ್ತಿನಿಂದ ನಾನು ಮುಂದೆ ಕೂಡುದೇ ಬಿಟ್ಟು ಹಿಂದೆಲ್ಲೋ ಕೂತು ಸ್ವಾಮಿ ದರ್ಶನ ಮಾಡ್ಕೊಂಡಿದ್ದೀನಿ. ನಾ ಯಾವ ಇಂಟರ್ವ್ಯೂಗೂ ಆಸೆ ಮಾಡಿಲ್ಲ, ಏನು ಮಾಡಿಲ್ಲ. ಇಷ್ಟು ಒಂದು ಒಳ್ಳೆ ಸಿಕ್ಕಿದೆ ನನಗೆ, ಒಳ್ಳೆ ಒಂದು ನನಗೆ ಹೇಳಿಕೊಟ್ಟಿದ್ದಾರೆ ಒಂದು ಸಂಕಲ್ಪ. ಇನ್ನೇನು ಬೇಕಾಗಿದೆ ನನಗೆ? ಬೇಡ, ಎಲ್ಲದರಲ್ಲಿ ನೀನು ನನಗೆ ಭಾಗವಹ, ನನ್ನ ಹತ್ರ ಇದ್ದು ನನ್ನ ಕಾರ್ಯ ಕೆಲಸದಲ್ಲೆಲ್ಲ ನೀನೇ ಸ್ವಾಮಿ ಅಂತ ನಾನು ಮಾಡಿದ್ದೀನಿ. ಇವಾಗ ಆಯಮ್ ಅಂದು ಮದುವೆ ಮಾಡಿಕೊಟ್ಟಿನಮ್ಮ, ಚೆನ್ನಾಗಿ ಒಂದು ಪ್ಲಾಟ್ ಕೊಟ್ಟು, ಒಂದು ದೊಡ್ಡ ಪ್ಲಾಟ್ ಕೊಟ್ಟು ಮದುವೆ ಮಾಡಿಕೊಟ್ಟಿನಿ. ಆಯಮ್ಮಗನು ಒಂದು ಮಗಳು ಮಗ ಆಗಿದ್ದಾರೆ, ಮಗ ಡಾಕ್ಟರ್ ಆಗ್ತಾ ಇದ್ದಾನೆ, ಮಗಳು ಮದುವೆ ಮಾಡಿದ್ದಾರೆ. ನನ್ನ ಮಗ ಹೋಗ್ಬಿಟ್ಟೆ, ಅದಾಯ್ತು. ಇದು ಒಂದರಲ್ಲಿ ಸ್ವಾಮಿ ಹೇಳ್ಕೊಟ್ಟಿನ ಮೇಲೆ ಇನ್ನೊಬ್ಬ ಒಂದು ಚಿಕ್ಕ ಮಗ, ನನಗೆ 5 ಮಕ್ಕಳಿದ್ರು, ಅವಂದು ಮದುವೆ ಮಾಡಿದ್ವಿ. ಅವಂದು ಮದುವೆ ಮಾಡಿ ಸೊಸೆ ಈ 2 ಮಕ್ಕಳನ್ನಿಟ್ಟು ಆಯಮ್ಮ ಬಾಳನ ತಂದೆಗೆ ತೀರ್ಕೊಂಡ್ಬಿಟ್ರು. ಬಾಳನ ತಂದೆಗೆ ತೀರ್ಕೊಂಡ್ಬಿಟ್ರು. ಏನ್ ಸ್ವಾಮಿ ಇದು, ನಾನೇನ್ ಮಾಡ್ಲಿ, 10 ದಿನ ಮಗು ಇದು. ಅವಾಗ ಇವರೇ ನಮ್ಮ ಟೀಚರ್ ಅವರು ಬಂದಿದ್ರು. ಅವಾಗನು ಸ್ವಾಮಿ ಅವ್ರ ಜೊತೆಯಲ್ಲಿ ಒಂದು ವಿಭೂತಿ ಸೃಷ್ಟಿ ಮಾಡಿಕೊಟ್ಟಿದ್ರು. ಆ 3 ತಿಂಗಳು 10 ದಿನಕ್ಕೂ ಸಿಗ್ಬಿಟ್ಟು ಬರಕ್ಕಾಗಿಲ್ಲ ನನಗೆ ಸೇವೆಗೆ. ಅದಕ್ಕೆ ನಾನು ಅದನ್ನು ಒಂದು ದೊಡ್ಡ ಘಟನೆ. ಇವಾಗೆಲ್ಲ ಇಂಥ ಕಷ್ಟಗಳು ತುಂಬಾ ಕಷ್ಟ. ನಮ್ಮನೆಯವ್ರನ್ನ ತೀರ್ಕೊಂಡ್ರು ಅಷ್ಟೇ. ಅದು ಮಂದಿರ ಕಟ್ತಾ ಇದ್ದೀವಿ, ಆ ಮಂದಿರ ಅರ್ಧಕ್ಕೆ ಇತ್ತು, ಅವ್ರು ತೀರ್ಕೊಂಡ್ರು. ನನ್ನ ಮಗನಿಗೆ ಹೇಳಿದ್ವಿ ಇದು ಮಂದಿರ ಪೂರ ಮಾಡು, ಒಂದು ಚಿಕ್ಕ ಮಂದಿರ, ದೊಡ್ಡದೇನಲ್ಲ. ಅದನ್ನೆಲ್ಲ ಮುಗಿಸಿ ಈ ತರ ಜೀವನ ನಂದು. ತುಂಬಾ ನನಗೆ ದೇವರೇ ಇದ್ದಿಲ್ಲ, ನನ್ನ ದೇವರೇ ನನ್ನ ಹೃದಯ ನಿವಾಸಿ, ನನ್ನ ಸತ್ಸಾಯಿ. ಸಾಯಿದೇ ಜಪ ಮಾಡ್ತೀನಿ, ಸಾಯಿದೇ ಸಾಹಿತ್ಯಗಳು ಓದ್ತೀನಿ. ತಪೋವನ ಒಂದು 10-15 ಸಲ ಓಡಿದ್ದೀನಿ. ಮತ್ತೆ ಸುಕ್ತಿ ಸೌರಭ, ವಿದ್ಯಾ ವಿದ್ಯಾರ್ಥಿಗಳು ಹೇಗಿರ್ಬೇಕು ಅದು ನೋಡಿದ ಮೇಲೆ, ಮಂದಿರ ಒಳಗ ಯಾರನ್ನೋ ಈ ತರ ಬಂದಿದ್ರೆ ಸ್ವಾಮಿ ಮಂದಿರ ಒಳಗೆ ಬರುವಾಗ ನೀವು ಒಳ್ಳೆ ಸ್ವಾಮಿಗೆ ಇಷ್ಟ ಆಗುವಂತ ಡ್ರೆಸ್ಗಳಿಂದ ಬರಬೇಕು ಅನ್ನೋದು ಈಗ ಹೇಳ್ತಾ ಇದ್ದೀನಿ ಎಲ್ಲರಿಗೂ. ಅದೇ ಒಂದು ನನ್ನ ಜೀವನ. ಸಾಯಿ ಹೈ ಜೀವನ್, ಜೀವನ್ ಹೈ ಸಾಯಿ. ಬಸ್ ಇದು ಇಷ್ಟರ ನೋಡಮ್ಮ ನಂದು.
1: ಈವರೆಗೂ ತಾವು ತಮ್ಮ ಅತ್ಯಮೂಲ್ಯವಾದ ಅನುಭವಗಳನ್ನ ನಮ್ಮ ಜೊತೆಗೆ ಹಂಚಿಕೊಂಡಿದ್ದೀರಾ, ಧನ್ಯವಾದಗಳು.
0: ಸಾಯಿರಾಮ್.
1: ಸಾಯಿರಾಮ್ ಆಂಟಿ.
2: ಸಾಯಿರಾಮ್. ಸಾಯಿರಾಮ್
1: ಆಂಟಿ, ತಮ್ಮನ್ನ ತಾವು ನಮ್ಮ ಪ್ರೇಕ್ಷಕರಿಗೆ ಪರಿಚಯ ಮಾಡಿಕೊಳ್ಳಿ.
2: ನನ್ನ ಹೆಸರು ವಿನೋದಿನಿ ಭಾಸ್ಕರ್ ಕಡೇಕೋಡಿ ಅಂತ, ಬೆಳಗಾವಿಯಿಂದ ಬಂದಿರೋದು. ಹಾಗೆ ನಾನು ಈಗ 1996 ಇಂದ ಸ್ವಾಮಿ ಫೋಲ್ಡ್ ಅಲ್ಲಿ ಬಂದಿದ್ದೇನೆ. ಈ ಫೋಲ್ಡಿಗೆ ಬರ್ಲಿಕ್ಕೂ ಒಂದು ಕಾರಣ ಇದೆ. ಕಾರಣ ಮೀನ್ಸ್, ನಾನು ನಮ್ಮ ಫಾದರ್ ಮನೆ ಫಾದರ್ಸ್ ಏನು ಸ್ವಾಮಿ ಡಿವೋಟಿ ಅಲ್ಲ, ಆದ್ರೆ ದೇವ ಭಕ್ತರಾಗಿದ್ರು. ಹಾಗೆ ನನ್ನ ಫ್ರೆಂಡ್ ಒಬ್ಳಿದ್ಲು ಶೀತಲ್ ಅಂತ, ಅವಳ ಮನೆಯಲ್ಲಿ ನಾನು ಫಸ್ಟ್ ಸ್ವಾಮಿಯ ಫೋಟೋವನ್ನು, ಪ್ರೇಯರ್ ಹಾಲ್ ಇತ್ತು ಅವ್ರ ಮನೆಯಲ್ಲೇ, ಭಜನೆ ನಡೀತಾ ಇತ್ತು, ಆವಾಗ ನೋಡಿದ್ದು ಅಷ್ಟೇ. ಅವಳು ಒಂದು ಫೋಟೋ ನನಗೆ ಕೊಟ್ಟಿದ್ಲು.
1: ಎಷ್ಟು ವಯಸ್ಸಿರ್ಬೋದು
2: ಅವಾಗ? ನಾನು ಥರ್ಡ್ ಸ್ಟ್ಯಾಂಡರ್ಡ್. ಒಂದು ಫೋಟೋ ಕೊಟ್ಟಿದ್ಲು, ಇಟ್ಕೊಳಮ್ಮ ಇದಿಟ್ಕೊ ನೀನು ವಿನೋದಿನಿ ಅಂತ. ಹಾಗೆ ನಾನು ಅದನ್ನು ತುಂಬಾ ವರ್ಷ ಅಪ್ ಟು SSLC ವರೆಗೂ ಆ ಫೋಟೋ ನನ್ನ ಜೊತೆಗೆ ಇತ್ತು. ಅಲ್ಲಿ ನೋಡಿದ್ದಷ್ಟೇ ಸ್ವಾಮಿಯನ್ನ, ಅದರ ಸ್ವಾಮಿಯ ಬಗ್ಗೆ ಯಾವುದೇ ಸ್ವಾಮಿಯನ್ನ ನಾನು ನೋಡಿದ್ದು ಅಲ್ಲಿ ಫೋಟೋದಲ್ಲಿ. ಆಮೇಲೆ ಹಾಗೆ ನನ್ನ ಎಜುಕೇಶನ್, ಅವಳು ನಾನು ಸಪರೇಟ್ ಆದ್ವಿ. ನನ್ನ ತಂದೆ ಜಾಬ್ ಅಲ್ಲಿದ್ರು, ಸೊ ಮೂರು ವರ್ಷಕ್ಕೆ ಟ್ರಾನ್ಸ್ಫರಬಲ್ ಜಾಬ್. ಹಾಗೆ ಅದ್ರ ನಂತರ ಅವಳು ಭೇಟಿಯಾಗಲಿಲ್ಲ, ನಂದು ಭೇಟಿಯಾಗಲಿಲ್ಲ, ಇಟ್ಸ್ ಲಾಸ್ಟ್. ಆಮೇಲೆ ನಂದು ಎಜುಕೇಶನ್ ಅಲ್ಲಿ ಹೋಯಿತು. ಆಮೇಲೆ ಧಾರವಾಡ ಕರ್ನಾಟಕ ಯೂನಿವರ್ಸಿಟಿ ಒಳಗೆ BA 1 ಕಲಿತಾ ಇದ್ದೆ. ಈಗ ನಮ್ಮ ಮಾವ ಏನಿದ್ದಾರೆ ಕೆಜೆ ಕಡೆ ಕೊಡಿಯವರು, ತಮ್ಮ ಎರಡನೇ ಮಗನಿಗೆ ಹೆಣ್ಣನ್ನು ಹುಡುಕ್ತಾ ಇದ್ರು, ಅಂದ್ರೆ ನನ್ನ ಹಸ್ಬೆಂಡಿಗೆ. ತುಂಬಾ ಕಡೆ ನೋಡಿದ್ರು, ಎಲ್ಲೂ ಆಗಿರ್ಲಿಲ್ಲ ತುಂಬಾ. ಆಮೇಲೆ ಒಂದ್ಸಲ ನಮ್ಮ ತಂದೆಯವರು ಅವ್ರ ಮನೆಗೆ ಹೊರಸ್ಕೋಪ್ ನಂದು ತಗೊಂಡು ಹೋಗ್ತಾ ಇರ್ಬೇಕಾದ್ರೆ ಯಾರೋ ಒಬ್ಬ ವ್ಯಕ್ತಿ ಅನ್ನೋನ್ ಪಸ್ ಬಂದು ವಿಭೂತಿ ಮತ್ತೆ ಸ್ವಾಮಿ ಫೋಟೋವನ್ನು ಕೊಟ್ಟೋದು. ನಮ್ಮ ಮಾವ ಎಲ್ಲ 1968 ಸ್ವಾಮಿ ಡಿವೋಟಿ.
1: ನನ್ನ ಮದುವೆ ಹೋಗಕ್ ಮುಂಚೆಯಿಂದಾನೆ
2: ಡಿವೋಟಿ. ನನ್ನ ಮದುವೆ 1971 71. ಆಮೇಲೆ ಹೊರಸ್ಕೋಪ್ ಇದು ನಮ್ಮ ಫಾದರ್ ಅವರು ಕೊಟ್ಟು ಹೋದ ಮೇಲೆ ನಮ್ಮ ಫಾದರ್ ಇವರಿಗೆ ಕೆಜಿ ಕಡೆ ಕೊಡಿಗೆ ಅವರಿಗೆ ನನ್ನ ಹೊರಸ್ಕೋಪು ಇದೆಲ್ಲ ಕೊಟ್ಟಿರಂತೆ. ಅವ್ರನ್ನ ತೋರಿಸಿದ ಕುಳೆಯಲ್ಲಿ ಭಟ್ರು ಹೇಳಿದ್ದು, ಬೇಕಾದಾಗೆ ಮಾಡಿಸ್ಕೊಳ್ಳಿ ಕಡ್ಡಿಲ್ಲ ಈ ಹುಡುಗಿನ ಅಂತ. ಹಾಗೆ ನಮ್ಮ ಮಾವನಿಗೆ ಮೊದಲಿಂದ ಸ್ವಾಮಿಯಲ್ಲಿ ಒಂದು
1: ಭಕ್ತಿ.
2: ಸೊ ಅವ್ರು ಆಯ್ತಪ್ಪ, ಅದು ಯಾರೋ ಬಂದು ಕೊಟ್ಟು ಹೋದ್ರು ಏನು ಗೊತ್ತಿಲ್ಲ ಅನ್ನೋ ಪರ್ಸನ್, ಸೊ ಸ್ವಾಮಿನೇ ಕಳಿಸಿದಾರೆ ಇರಬೇಕು ಅಂತ ಮದುವೆ ಮಾಡಿಸ್ಕೊಂಡ್ರು. 71 ಮದುವೆ ಆಯ್ತು, ಮೇದಲ್ಲಿ ಆಯ್ತು. ನಮ್ಮತ್ತೆ ಮದುವೆ ಆದ ಒಂದು ತಿಂಗಳಿಗೆ June 22nd 23rd ಸಮಥಿಂಗ್ ಅದೇ ವರ್ಷ ಪರ್ತಿ ಕರ್ಕೊಂಡು ಹೋದ್ರು. ನನ್ನ ಮತ್ತೆ ಅವರು ಬಂದಿದ್ರು, ನಮ್ಮ ಬಾಬಾ ಬಂದಿದ್ರು, ಬಾಬನ ಮಿಸಸ್, ನಾವು 4 ಹೋಗಿದ್ವಿ. ಬೆಳಿಗ್ಗೆ ಹೋಗಿ ಮುಟ್ಟಿದ್ವಿ ಪರ್ತಿಗೆ, ಸಾಯಂಕಾಲ ಸ್ವಾಮಿ ಇಂಟರ್ವ್ಯೂ ರೂಮಿಗೆ ಕರೆದ್ರು. ಕರೆದ ಕೂಡಲೇ ನಾವೆಲ್ಲ ನಮಸ್ಕಾರ ಮಾಡಿದ್ವಿ, ಇದು ಮಾಡಿದ್ವಿ. ಆಮೇಲೆ ನಮ್ಮ ಅತ್ತೆ ಹೇಳಿದ್ರು ಸ್ವಾಮಿಗೆ, ಸ್ವಾಮಿ ಹತ್ರ, ಸ್ವಾಮಿ ಇವಳು ನನ್ನ ಎರಡನೇ ಸೊಸೆ. ಅದಕ್ಕೆ ಸ್ವಾಮಿ ಹೇಳಿದ್ದು, ನಂಗೊತ್ತಮ್ಮ ಅಂತ. ಹಾಗೆ ಅಲ್ಲೇ ವಿಭೂತಿ ಸೃಷ್ಟಿ ಮಾಡಿ ಎರಡು ಗಂಡ ಮಕ್ಕಳನ್ನು ಹೆತ್ತು ಸುಖವಾಗಿ ಇರುವಂತ ಆಶೀರ್ವಾದ ಪಡೆದು. ನಿಜವಾಗಿ ನಾನು ಲಕ್ಕಿ,
1: ಖಂಡಿತ
2: ಖಂಡಿತ ಲಕ್ಕಿ. ಯಾಕಂದ್ರೆ ಸ್ವಾಮಿ ದಯದಿಂದ ಕಷ್ಟ ಅನ್ನೋದನ್ನು ನಾನು ನೋಡಲೇ ಇಲ್ಲ ಇನ್ನುವರೆಗೆ. ಹಾಗೆ ನನಗೆ ಎರಡು ಮಕ್ಕಳು ಸಹಿತ ಇದ್ರು, ಅವ್ರದ್ದು ಗ್ರಾಜ್ಯುಯೇಷನ್ ಬಿ ಆಯ್ತು, ಒಬ್ಬನು ಜಾಬ್ ಮಾಡ್ತಾನೆ, ಒಬ್ಬನು ಬಿಸ್ನೆಸ್ ನಮ್ಮದೇ ಬಿಸ್ನೆಸ್ ಇದೆ ಮಾಡ್ತಾನೆ. ಹಾಗೆ ಅವ್ರ ನಮ್ಮನೆಯವರು ಎಲ್ಲ ಭಕ್ತರೆ ತುಂಬಾ. ನಾನು ಫಸ್ಟ್ ಆಮೇಲೆ ಮದುವೆ ಆಗಿ ಬಂದ್ಮೇಲೆ ನಮ್ಮ ಸೆಂಟ್ರಿಗೆ ನಾನು ರೆಗ್ಯುಲರ್ ಭಜನೆಗೆಲ್ಲ ಹೋಗ್ತಿರ್ಲಿಲ್ಲ, ಶಿವರಾತ್ರಿ ಭಜನೆಗೆ ಅಖಂಡ ಭಜನೆಗೆ ಹೋಗ್ತಿದ್ದೆ ಅಷ್ಟೇ. ಮನೆಯಲ್ಲಿ ಕೆಲಸ ಬಿಸ್ನೆಸ್ ಎಲ್ಲ ಇದ್ದದ್ರಿಂದ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಮಾಡ್ಕೊಂಡು ಹೋಗ್ತಾ ಇದ್ದೆ. ಆಮೇಲೆ ಸ್ಲೋಲಿ ಸಾವಕಾಶ ಪರ್ತಿ ಒಳಗೆ 1996 ಇಂದ ಸರ್ವಿಸಿಗೆ, ಅವಾಗ ಶಾಂತಕುಮಾರಿ ಅವರಿದ್ರು
1: ಸೇವಾದ್ರೆ,
2: ಅವ್ರ ಅಂಡರು 3 ಅಲ್ಲಿ ಪರ್ತಿ ಒಳಗೆ ಸೇವೆ ಮಾಡಿದ್ವಿ. ಅಲ್ಲಿ ಒಂದು ನನಗೆ ಅಪರ್ಚುನಿಟಿ ಸಿಕ್ಕಿದ್ದು, ಸ್ವಾಮಿಯ ಜಿಜರು ಮಂದಿರದ ಒರೆಸುವುದು. ಇಲ್ಲಿ ಒರೆಸುವುದು ಅಂದ್ರೆ ಆಕ್ಚುಲಿ ನೆಲವನ್ನು ಒರೆಸುವುದಲ್ಲ, ನಮ್ಮ ಮನಸ್ಸನ್ನು ಒರೆಸ್ಕೊಳ್ಳೋದು, ಶುದ್ಧ ಮಾಡಿಕೊಳ್ಳೋದು. ಹಾಗೆ ಸ್ವಾಮಿ ಸ್ವಲ್ಪ ಪುಸ್ತಕವನ್ನು, ಅಷ್ಟೇನು ಲಿಟ್ರೇಚರ್ ನಾನು ಆಕ್ಚುಲಿ ಓದಲಿಲ್ಲ, ಆದರೆ ಸದಾ ಒಂದು ಚಿಂತನೆ ನಡೀತಾ ಇರ್ತದೆ ಮನಸ್ಸಿನಲ್ಲಿ ಸ್ವಾಮಿ, ಯಾಕಂದ್ರೆ ತುಂಬಾ ಅನುಭವಗಳಾಗಿವೆ, ಹೀಗಾಗಿ ಯಾವಾಗೂ ಅದನ್ನು ನೆನೆಸ್ತಾನೆ ಇರ್ತೇನೆ ನಾನು. ಅದರ ನಂತರ 2001 ಸೂಪರ್ ಸ್ಪೆಷಲ್ ಹಾಸ್ಪಿಟಲ್ ಸರ್ವಿಸ್ ಶುರು ಆದ್ಮೇಲೆ ವರ್ಷದಲ್ಲಿ ಎರಡು ಸಲ ಆಗುದಿಲ್ಲ, ಒಂದು ಸಲ ಸರ್ವಿಸಿಗೆ ಕಂಪಲ್ಸರಿ ಹೋಗೇ ಹೋಗ್ತೇನೆ, ಅಲ್ಲೂ ಸೇವೆ ಮಾಡ್ತೇನೆ. ಅಲ್ಲಿ ಒಂದಂದ್ರೆ ಸ್ವಾಮಿ ಫೋಲ್ಡಿಲ್ಲಿ ಬಂದ ಮೇಲೆ ನಾವು ಎಲ್ಲರೊಂದಿಗೆ ಹೇಗೆ ಹೋಗಬೇಕು, ಲವ್ ಆಲ್ ಸರ್ವ್ ಆಲ್ ಅನ್ನೋದು, ಮಾನವನಲ್ಲಿಯೇ ಮಾಧವನನ್ನ ಕಾಣುವನ್ನುವಂತ ಸ್ವಾಮಿಯ ಒಂದು ತತ್ವ ಏನಿದೆ ಅದನ್ನ ನಾನು ಯಾವಾಗಲೂ ನೆನೆಸ್ತಾ ಇರ್ತೇನೆ. ಅದರಂತೆ ಹಾಸ್ಪಿಟಲ್ ಸರ್ವಿಸಿಗೆಲ್ಲ ಹೋದಾಗ ಮಾಡಿದಾಗ ಏನು ಕಿಂಚಿತ್ತು ಏನು ನಮ್ಮ ಕಡೆಯಿಂದ ಏನಾಗುತ್ತೆ, ಏನು ಹೆಲ್ಪ್ ಮಾಡುತ್ತೆ, ಅಷ್ಟು ಮಾಡಿದ್ರು ಆ ಪೇಷಂಟ್ಗಳಲ್ಲಿ ಅವರ ನಗುಮುಖವನ್ನು ನಾವು ಕಾಣಬಹುದು, ಎಷ್ಟು ಸ್ಮರಿಸ್ತಾರೆ. ಅದಕ್ಕೆ ಒಂದು ಚಿಕ್ಕ ಉದಾಹರಣೆ ಅಂದ್ರೆ, ಒಂದ್ಸಲ ಸರ್ವಿಸಿಗೆ ಹೋದಾಗ ನನಗೆ ವಾಚ್ ಅಂಡ್ ವಾರ್ಡ್ ಡ್ಯೂಟಿ ಕೊಟ್ಟಿದ್ರು, ಅದು ಮುಗಿಸಿ ನಮ್ದು ಒಂದು ಆಸ್ ಎ ಲೀಡರ್ ಅಂತ ಒಂದು ಕರ್ತವ್ಯ ಇರುತ್ತೆ. ಒಂದ್ಸಲ ಹಾಸ್ಪಿಟಲ್ ಎಲ್ಲ ರೌಂಡ್ಸ್ ಹೋಗಿ ಬಂದು ಎಲ್ಲರೂ ಅವರವರ ಸರ್ವಿಸ್ನಲ್ಲಿ ಇದ್ದಾರಾ ಇಲ್ವಾ ನಮ್ಮದಿದ್ದಾಗ ನೋಡಿ ಬರುವಂತ ಒಂದು ಕರ್ತವ್ಯ ಇರುತ್ತೆ. ಅದನ್ನ ಮಾಡ್ಲಿಕ್ಕೆ ಹೋದಾಗ ಒಂದು ಎರಡು ಜನ ಗಂಡ ಹೆಂಡತಿ, ಅವಳದ ಆಪರೇಷನ್ ಆಗಿತ್ತು, ಮೇಲೆ ಡಾಕ್ಟರ್ ಅವಳಿಗೆ ನೀನು ಬಾತ್ರೂಮಿಗೆ ಟಾಯ್ಲೆಟ್ಗೆ ಹೋಗ್ಬಾ ಅಂತ ಹೇಳಿ ಕಳಿಸಿದ್ರೆ ಅನ್ಕಾಣುತ್ತೆ. ಅವಳು ಬಂದ್ಲು, ಅವಳ ಜೊತೆಗೆ ಅವಳ ಗಂಡನೂ ಇದ್ದ. ಅವರಿಗಲ್ಲಿ ಟಾಯ್ಲೆಟ್ ಎಲ್ಲಿ ಅಂತ, ನಾರ್ತ್ದವರು ಅವರು, ಎಲ್ಲಿ ಅಂತ ಗೊತ್ತಿಲ್ಲ, ಕೇಳಿರ್ಬೇಕು ಅದ್ರ ಭಾಷೆ ಯಾರಿಗೂ ಅರ್ಥ ಆಗಿಲ್ವೋ ಸಮಥಿಂಗ್ ಐ ಡೋಂಟ್ ನೋ. ಆಮೇಲೆ ನಾನಲ್ಲಿ ಗಣಪತಿದಿದೆ ಎಲ್ಲ ಹಾಲು, ಅಲ್ಲಿ ಒಪಿಡಿಯಿಂದ ನಾನು ರೌಂಡ್ಸ್ ಮುಗಿಸು ಹೊರಗೆ ಬರ್ತಾ ಇದ್ದೆ. ಇವರು ಅಲ್ಲಿ ಬಂದ ಕೂಡ ಕೇಳಿದ್ರು, ಆಂಟಿ ಸ್ಕುಜಾನ ಅಂತ. ಆಮೇಲೆ ನಾನು ಅಲ್ಲಿ ನ್ಯೂರೋ ಪಕ್ಕಕ್ಕೆ ಇದೆಯಲ್ಲ ಟಾಯ್ಲೆಟ್, ಇದು ಅಲ್ಲಿ ಕರ್ಕೊಂಡೋಗಿ ಇಲ್ಲಿ ಮಾಡಿ ಆಮೇಲೆ ನೀವು ಎಲ್ಲಿಂದ ಬಂದಿರಿ ಅಲ್ಲಿ ಹೋಗಿ ಅಂತ ಹೇಳಿದೆ. ಅಷ್ಟೇ ನನಗೆ ಮತ್ತೆ ಅವರ ನಡುವೆ ನಡೆದಂತಹ ಭಾಷೆ ಸಂಭಾಷಣೆ ಅಥವಾ ನನ್ನ ಒಂದು ಅಳಿಲು ಸೇವೆ ದೊಡ್ಡದೇನಲ್ಲ ಅಷ್ಟೇ. ಆದರೆ ಆ ವ್ಯಕ್ತಿ ನೆಕ್ಸ್ಟ್ ಡೇ ನಾನು ಸೇವಾದಳ ಕ್ಯಾಂಟೀನ್ಗೆ ಟಿಫಿನ್ಗೆ ಅಂತ ಹೋಗಬೇಕಾದ್ರೆ ಅವರು ಡಿಸ್ಚಾರ್ಜ್ ಆಗಿ ಹೋಗ್ತಾ ಇದ್ರು. ಆ ವ್ಯಕ್ತಿ ನನ್ನನ್ನು ಗುರುತಿಸಿ, ಆಂಟಿ ಆಜ್ ಹಮಾರಾ ಡಿಸ್ಚಾರ್ಜ್ ಹೋಗಯ ಹಮ್ ಘರ್ ಜಾ ರಹೇ ಹೈ, ಅಷ್ಟು ಹೇಳಬೇಕಾದ್ರೆ ಆ ವ್ಯಕ್ತಿಯ ಮುಖದಲ್ಲಿ ಬಂದಂತ ಎಕ್ಸ್ಪ್ರೆಷನ್, ಮಾಡಿದ್ದೇನೇ ಇಲ್ಲ ತೋರಿಸಿದ್ದು ಅಷ್ಟೇ, ದಟ್ಸ್ ಆಲ್. ಆದರೆ ಒಬ್ಬ ಹೀಗೂ ಇರ್ತಾರ ಮನುಷ್ಯರು, ಒಂದಿಷ್ಟು ಸಣ್ಣ ಸೇವೆಯನ್ನು ನೆನಪಿಟ್ಟಿದ್ದಾನಲ್ಲ ಅವನು ಯಾವ ವ್ಯಕ್ತಿ ಅಂತ. ಹಾಗೆ ಅಂದ್ರೆ ಸ್ವಾಮಿ ಇದೆಲ್ಲ ಸ್ವಾಮಿಯ ಒಂದು ಪ್ರೇರಣೆಯ, ನಾವು ಮಾಡಬೇಕು ಸೇವೆ ಮಾಡಬೇಕು. ನಮ್ಮ ಜೀವನ ಮುಖ್ಯ ಉದ್ದೇಶ ಮನುಷ್ಯನಾಗಿ ಬಂದು ನಮ್ಮ ಜೀವನ ಸಾರ್ಥಕ ಆಗಬೇಕು, ದೇಹ ತಗೊಂಡ್ಬಂದ ಮೇಲೆ ಸಾರ್ಥಕ ಆಗಬೇಕು ಅಂತ. ಹೀಗಾಗಿ ಅದು ತುಂಬಾ ಇನ್ಸಿಡೆಂಟ್ಸ್ಗಳಾಗಿದ್ದಾವೆ ಹಾಸ್ಪಿಟಲ್ ಸರ್ವಿಸ್ನಲ್ಲೆಲ್ಲ. ಸ್ವಾಮಿನೇ ನನಗೆ ಮೂಲ ಸ್ಫೂರ್ತಿಯನ್ನು ಕೊಡಲಿಕ್ಕೆ ಕಾರಣ. ಯಾಕಂದ್ರೆ ಫಸ್ಟ್ ಆಫ್ ಆಲ್ ನಾವೆಲ್ಲ ಸ್ಟೇಜ್ ಮೇಲೆಲ್ಲ ಹೋದವರೇ ಅಲ್ಲ, ನಮ್ಮ ಚೈಲ್ಡ್ಹುಡ್ ಇಂದನು ಏನೋ ಒಂಥರ ಹೆದರಿಕೆ ಸ್ಟೇಜ್ ಮೇಲೆಲ್ಲ. ಎಲ್ಲ ಇಷ್ಟೆಲ್ಲ ಮುಂದೆ ಅರಿಲಿಕ್ಕೆ, ಸ್ಪೀಚ್ ಕೊಡಲಿಕ್ಕೆ, ಮಾಡಲಿಕ್ಕೆ, ಒಬ್ಬಳೇ ಆಗಿ ಓಡಾಡಲಿಕ್ಕೆ, ಎಲ್ಲದಕ್ಕೂ ಮೂಲ ಸ್ವಾಮಿನೇ ಕಾರಣ. ಹಾಗೆ ನನ್ನ ಜೀವನದಲ್ಲಿ ಒಂದು ನಾನು ಸ್ವಾಮಿಗೆ ಒಂದು ಚಾಲೆಂಜ್ ಕೊಟ್ಟು ಹಾಕಿದ್ದೆ. ನನ್ನ ಎರಡನೇ ಮಗನ ಟೈಮ್ನಲ್ಲಿ ಅವನು ಹುಟ್ಟಬೇಕಾದ್ರೆ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಆಗಿ ಐಸಿಯುದಲ್ಲಿ ಒಂದು ತಿಂಗಳ ಇಟ್ಟಿತ್ತು ಇಲ್ಲೇ ಶಿವಮೊಗ್ಗದಲ್ಲಿ. ಇನ್ನೇನು ಮುಗಿತು ಅನ್ನುವಂತ ಒಂದು ಸ್ಟೇಜ್. ಅವ್ರು ಯಾಕೋ ಗೊತ್ತಿಲ್ಲ ಸ್ವಾಮಿ ಹತ್ರ ಒಂದೇ ಕೇಳಿದ್ರು, ನೋಡಪ್ಪ ನಿನಗೆ ನಾನು ಚಾಲೆಂಜ್ ಹಾಕ್ತೇನೆ, ಅದು ಏನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ, ಉಳಿಸ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ ಅಂತ ಸ್ವಾಮಿಗೆ ನಾನು ಚಾಲೆಂಜ್ ಹಾಕಿದ್ದೆ. ನೋಡಿ ಸ್ವಾಮಿ ಎಷ್ಟು ಕರುಣಾಮಯಿ ಅಂತ ಹೇಳಿದಕ್ಕೆ, ಈಗ ಆ ಹುಡುಗನು ಥರ್ಡ್ ಸ್ಟ್ಯಾಂಡರ್ಡ್ ಅಲ್ಲಿದೆ. ಇದು ಒಂದು ನನ್ನ ಜೀವನದಲ್ಲಿ ನಾನು ಅನುಭವ. ಹಾಗೆ ಇನ್ನೂ ಒಂದ್ಸಲ ಬೆಂಗಳೂರಿಗೆ ಮೀಟಿಂಗ್ ಕರೆದಿದ್ರು ದಾಕಪ್ಪ ಸರ್. ಅವಾಗ ಒಬ್ಬಳೇ ನಾನು ಬೆಳಗಾವಿಯಿಂದ ಬಂದಿದ್ದೆ. ಮೀಟಿಂಗ್ ಎಲ್ಲ 5:30 ಇತ್ತು, ಶುರುವಾಯಿತು, ಮುಗಿತು 6 ಗಂಟೆ ಸುಮಾರಿಗೆ, ಇನ್ನೂ ಮುಗ್ದಿರ್ಲಿಲ್ಲ. ನನಗೆ ವಾಪಸ್ ಬೆಳಗಾವಿಗೆ ಹೋಗೋದಿತ್ತು, ಟ್ರೈನಿಗೆ ರಿಟರ್ನ್ ಬುಕ್ಕಿಂಗ್ ಆಗಿತ್ತು. ಸೊ ದಾಕಪ್ಪ ಸರ್ ಹೇಳಿದ್ರು, ಆಯ್ತಮ್ಮ ವಿನೋದಿನಿ ನಿನಗೆ ಟ್ರೈನಿಗೆ ಹೋಗ್ಬೇಕಲ್ಲ, ಮೆಜೆಸ್ಟಿಕ್ ಅಲ್ಲೆಲ್ಲ ತುಂಬಾ ಟ್ರಾಫಿಕ್ ಆಗ್ಬಿಡುತ್ತೆ, ನೀನು ಹೋಗ್ಬಿಡು ನಾವು ಕಂಟಿನ್ಯೂ ಮಾಡ್ಕೊಳ್ತೇವೆ. ಆಯ್ತು ಸರ್ ಅಂತ ಹೇಳಿ ನಾನು ಬಂದು ಪುನಃ ಡ್ರೆಸ್ ಎಲ್ಲ ಮಾಡಿಕೊಂಡು ಹಾಸ್ಪಿಟಲ್ ಗೇಟ್ನಿಂದ ಹೊರಗೆ ಬರಲಿಕ್ಕೂ ಸಿಟಿ ಬಸ್ ಬಂತು ಮೆಜೆಸ್ಟಿಕ್ ಅದು, ಹತ್ತು ಕೂತ್ಕೊಳ್ಳಿಕ್ಕೂ ಜೋರ ಮಳೆ, ಎಲ್ಲ ಹಾಚ್ ಪಾಚ್. ಮರತ್ನಹಳ್ಳಿಗೆ ಬರತ್ಕೊಳ್ಳೇ ಬಸ್ನವನು ಮುಂದೆ ಹೋಗಲೇ ಇಲ್ಲ, ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಎಲ್ಲ ರೋಡ್ ಹತ್ರ ನೀರಿನಿಂದ ತುಂಬಿ ಹೋಗಿದೆ. ಏನು ಅಲ್ಲೇ ನಿಲ್ಲಿಸಿಬಿಟ್ಟ ಅವನು ಬಸ್ಸನ್ನ. ಆವಾಗ ಅಯ್ಯೋ ಏನ್ ಮಾಡುದಪ್ಪ, ಟ್ರೈನ್ 9 ಗಂಟೆಗಿದೆ, ಹೇಗೆ ಹೋಗುದು, ಏನ್ ಮಾಡುದು ಸ್ವಾಮಿ, ಇದೇನಪ್ಪ ಇಂತ ಪರೀಕ್ಷೆ ತಂದಿಟ್ಬಿಟ್ಟಿ ನನಗೆ ಅಂತ. ಒಬ್ಬಳೇ ಇದ್ದೇನೆ, ಜೊತೆಗೆ ಯಾರು ಇರ್ಲಿಲ್ಲ. ಆಮೇಲೆ ಸ್ವಲ್ಪ ಮೂವ್ ಆದ್ಮೇಲೆ ಬೆಂಗಳೂರದಲ್ಲೇ ಇದ್ದು ಹೋಗಿ ಬಂದು ಮಾಡೋರೆಲ್ಲ ಇಳಿದು ಹೋಗ್ಬಿಟ್ರು. ನಾನು ಅನ್ನೋನ್ ಪರ್ಸನ್ ಅಲ್ಲಿ ಅದು ಹಾಗೆ ಟ್ರಾಫಿಕ್ ಜಾಮ್ ಆಗಿ ಅವನು ಬಿಡ್ಲೇ ಇಲ್ಲ, ಸ್ವಲ್ಪ ಮುಂದೆ ಹೋದ್ಮೇಲೆ ಪುನಃ ಅಲ್ಲಿ ಹೋಗಕ್ಕಾಗಲ್ಲ ಅಂತ ಅವನು ನಿತ್ತೆ ಬಿಟ್ಟ ಬಸ್ನವನು. ಆಮೇಲೆ ದಾಕಪ್ಪ ಅವರಿಗೆ ಅದು ಮನೆಗೆ ಹೋಗಿ ಟಿವಿ ನೋಡಿದ ಮೇಲೆ ಗೊತ್ತಾಯ್ತಂತೆ, ಮೆಜೆಸ್ಟಿಕ್ ಎಲ್ಲ ಸುಮ್ಮನೆ ಹಾಚ್ ಪಾಚ್ ಆಗಿಬಿಟ್ಟಿದೆ, ಎಲ್ಲ ನೀರು ನಿಂತೋಗ್ಬಿಟ್ಟಿದೆ ಅಂತ ಸೇವಾದಳದವರಿಗೆ ಫೋನ್ ಮಾಡಿ ಅವಳಿನ್ನು ಹಾಸ್ಪಿಟ್ಲಿಂದ ಹೋಗ್ಲಿಲ್ಲ ಅಂತಂದ್ರೆ ಅವಳನ್ನ ಅಲ್ಲೇ ಇಡ್ಸ್ಕೊಳ್ಳಿ, ನಾಳೆ ಮುಂಜಾನೆ ಎದ್ದು ಹೋಗ್ಲಿ ಅವಳು, ಹೋಗುವಾಗಿಲ್ಲ ಮೆಜೆಸ್ಟಿಕ್ಗೆ ಅಂತ ಎಲ್ಲ ಜೋರ ಮಳೆ, ಕರೆಂಟ್ ಇಲ್ಲ, ಏನೂ ಇಲ್ಲ, ಎಂತ ಸಿಚುವೇಶನ್. ಆಮೇಲೆ ಅವ್ರು ಹೇಳಿದ್ರಂತೆ, ಇಲ್ಲ ಅವಳು ಆವಾಗಲೇ ಆಲ್ರೆಡಿ 6 ಗಂಟೆಗಂದ್ರೆ ಅವಳು ಹೋಗ್ಬಿಟ್ಟಿದ್ದಾಳೆ ಅಂತ. ಕಡೆಗೆ ಏನ್ ಮಾಡುದು ಅಂತ ಎಲ್ಲ ಫೋನ್ ಮಾಡಿದ್ರು, ಇದು ಮಾಡಿದ್ರು. ಆಮೇಲೆ ಬಸ್ನಲ್ಲಿ ನಾನೊಬ್ಳೆ ಲಾಸ್ಟಿಗೆ ಉಳಿದವಳು, ನಾನೊಬ್ಳೆ ಬಸ್ನಲ್ಲಿ, ನನಗಲ್ಲಿ ಊರೊಳಗೂ ಎಲ್ಲೂ ಹೋಗ್ಲಿಕ್ಕೂ ಇಲ್ಲ. ರಾತ್ರಿ ಅಂತೂ ಅವನು ರಾತ್ರಿ 11:30 ಮೆಜೆಸ್ಟಿಕ್ ತಂದ. ಹಾರಿಬಲ್ ಎಕ್ಸ್ಪೀರಿಯನ್ಸ್ ಇನ್ ಮೈ ಲೈಫ್. ತಂದ ಮೇಲೆ ಅಂತೂ ನಾನು ಒಳಗೆ ಸ್ಟೇಷನ್ಗೆ ಹೋಗ್ಬೇಕಿತ್ತು ಅಂತ ಟ್ರೇನು ತಪ್ಪಿ ಹೋಯ್ತು ಆ ದಿವಸದ್ದು. ಪುನಃ ಏನ್ ಮಾಡುದು, ವೇಟಿಂಗ್ ರೂಮ್ ನಲ್ಲಿ ಹೋಗಿ ಮಲ್ಕೊಂಡು ಬೆಳಗಾದ್ಮೇಲೆ ಒಂದು ಟಿಫಿನ್ ಕುಡ್ಕೊಂಡು ಪುನಃ ಇಲ್ಲಿ ಸಿಟಿ ಬಸ್ ಸ್ಟ್ಯಾಂಡಿಗೆ ಬಂದು ನಾನು ಆವಾಗ ಬೆಳಗಾವಿಗೆ ಹೋಗುವ ಬಸ್ಗೆಲ್ಲ ಜಾಲಹಳ್ಳಿಯಿಂದ ಪಿಣ್ಯದಿಂದ ಬಸ್ಗಳು ಹೋಗ್ತಾ ಇದ್ದು. ಸೊ ಪಿಣ್ಯಕ್ಕೆ ಹೋಗ್ಬೇಕಾಯ್ತು ನನಗೆ. ಆಮೇಲೆ ಒಂದು ಸಿಟಿ ಬಸ್ ಹಿಡಿದೆ, ಬೆಳಗ್ಗೆ ಬೇಗ ಹೇಳ್ಕೊಡ ಅವ್ರಿಗೆ ಹೇಳಿದೆ ಕಂಡಕ್ಟರ್, ನನಗೆ ಪಿಣ್ಯ ಹೋಗ್ಬೇಕು ಅಂತ. ನೋಡಮ್ಮ ಈ ಬಸ್ ಪಿಣ್ಯಕ್ಕೇನು ಹೋಗೋದಿಲ್ಲ, ಜಾಲಹಳ್ಳಿ ಸ್ಟಾಪಿಗೆ ಇಳಿಸಿಬಿಡ್ತೀನಿ ನಿನ್ನ, ಬೆಳಗಾವಿಗೆ ಹೋಗುವ ಬಸ್ಗಳೆಲ್ಲ ಹಾಗೆ ಹೋಗುತ್ತೆ. ಆಯ್ತು ಸರ್ ಅಂತ ಹೇಳಿದೆ. ಅವನು ಅಲ್ಲಿ ಇಳಿಸಿದ, ಹೋದ ಹಾಗೆ ಹುಬ್ಳಿ ಹೋಗು ಬಸ್ ಬಂತು. ಹುಬ್ಳಿ ಬಸ್ ಫಸ್ಟ್ ಬಸ್ ಬಂದಿದ್ದೆ ಅದು. ಆ ಬಸ್ಸಿಗೆ ಹತ್ತದೆ ಕೂತ್ಕೊಂಡೆ. ನೆಲಮಂಗಲಕ್ಕೆ ಬರೋ ತನಕ ಟ್ರಾಫಿಕ್ ಜಾಮ್ 1 hour. ಅದೆಲ್ಲ ಮುಗಿಸಿ ನಾನು ನನ್ನ ಮನೆ ಬೆಳಗಾವಿ ಸೇರಿದ್ದು ನೆಕ್ಸ್ಟ್ ಡೇ 7:30 evening. ಇಂಥ ಎಕ್ಸ್ಪೀರಿಯನ್ಸ್ ಆವಾಗ ಮಾಡಿದ್ದು ಒಂದೇ, ಸ್ವಾಮಿ ಅದು ಏನ್ ಮಾಡ್ತೀಯ ನನಗೆ ಗೊತ್ತಿಲ್ಲ, ಸುರುಳಿತು ನನ್ನ ಮನೆಯನ್ನು ನನಗೆ ಮುಗಿಸು ಅಷ್ಟೇ ಸಾಕು, ಮತ್ತೇನು ನಾನು ಬೆಳ್ಕೊಳ್ಳಲ್ಲ ಅಂತ. ಸ್ವಾಮಿ ಅದು ಯಾವ ತರ ಧೈರ್ಯ ಆ ಮೂಮೆಂಟ್ ಅಲ್ಲಿ ಕೊಟ್ಟರು ನನಗೆ ಗೊತ್ತಿಲ್ಲ, ಅದು ಹೇಗೆ ಆಯ್ತು. ಈಗಲೂ ಸಹಿತ ಅದು ಅಕ್ಕಪ್ಪ ಸರ್ ಸಿಕ್ಕಿದಾಗ ಏನಮ್ಮ ವಿನೋದಿನೇ ಏನು ಮಳೆಗಾಲ ಏನು ಅನ್ನತ್ತೆ ಅಂತ ಈಗಲೂ ಕೇಳ್ತಾರೆ. ಹಾಗೆ ಜೀವನದಲ್ಲಿ ತುಂಬಾ ಅನುಭವಗಳಾಗಿದ್ದಾವೆ, ಚಿಕ್ಕ ಚಿಕ್ಕದಿರಬಹುದು ದೊಡ್ಡದಿರಬಹುದು. ಆದರೆ ಇಷ್ಟು ಮಾತ್ರ ನಾನು ನಂಬಿದ್ದೇನೆ, ಸ್ವಾಮಿ ಇದ್ದಾನೆ, ನನ್ನೊಳಗೆ ಇದ್ದಾನೆ, ಏನೇ ಬಂದರೂ ನನ್ನನ್ನು ಸೇವ್ ಮಾಡ್ತಾನೆ. ಅದಕ್ಕೆ ನಾನು ಅವನ ಹೇಳಿದಂತಹ ತತ್ವಗಳಿಗೆ ಬದ್ಧನಾಗಿರಬೇಕು. ನಾನು ಬದ್ಧನಾಗಿ ಹಿಡಿದಾಗಲೇ ನನ್ನ ಕೈಯನ್ನು ಅವನು ಹಿಡಿತಾನೆ, ನಾನು ಒಂದು ಹೆಜ್ಜೆಯನ್ನು ಇಟ್ಟರೆ ನನ್ನ ಜೊತೆ ಬರ್ತಾನೆ ಅವನು ಅನ್ನೋದು ಇಷ್ಟು ಮಾತ್ರ ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಹಾಗೆ ಇಷ್ಟು ಮಾತಾಡಲಿಕ್ಕೆ ಮಾಡಲಿಕ್ಕೆ ಎಲ್ಲಿ ಸ್ಪೀಚ್ ಕರೀಲಿ ಹೋಗ್ಲಿಕ್ಕೆಲ್ಲ ಕಾರಣ ಇವರು. ಇಲ್ಲದೆ ಹೋದ್ರೆ ಆ ಒಂದು ಆಟಿಟ್ಯೂಡ್ ನಂದಲ್ಲ. ಹಾಗೆ ನೋಡಿದರೆ
1: ನೀವು ಸತ್ಯಸಾಯಿ ಸೇವಾ ಸಂಸ್ಥೆಗಳಲ್ಲಿ ಏನು ಕಾರ್ಯನಿರ್ವಹಿಸ್ತಾರೆ?
2: ಅದಕ್ಕೆ ನಾನು ಒಂದು ಹಾಸ್ಪಿಟಲ್ ಸೇವೆಗಂತೂ ವರ್ಷದಲ್ಲಿ ಒಂದ್ಸಲ ಹೋಗಿ ಹೋಗ್ತೇನೆ. ನಮ್ಮ ಜಿಲ್ಲೆಗೆ 2 ಇದೆ, ಒಂದ್ಸಲ ಹೋಗ್ತೇನೆ. ಹಾಗೆ ನಮ್ಮ ನಮ್ಮ ಸಮಿತಿಗಳಲ್ಲಿ ವೃದ್ಧಾಶ್ರಮ, ಅಬಲಾಶ್ರಮ, ನಾರಾಯಣ ಸೇವೆ ಎಲ್ಲ ಮಾಡ್ತಾರೆ. ಹಾಸ್ಪಿಟಲ್ ವಿಸಿಟ್, ಸಿವಿಲ್ ಹಾಸ್ಪಿಟಲ್ ವಿಸಿಟ್ ಎಲ್ಲ ಮಾಡ್ತಾರೆ. ನಾನು 14 2 ವಿಂಗ್ ಅನ್ನು ಹ್ಯಾಂಡಲ್ ಮಾಡಿದೆ, ಸರ್ವಿಸ್ ಅಂಡ್ ಸ್ಪಿರಿಚುವಲ್. ಸೊ ಎಲ್ಲ ಕಡೆಗೂ ನಾನು ಹೋಗೇ ಹೋಗ್ತೇನೆ. ಮತ್ತೆ ಭಜನೆಗಳಿಗೂ ಹಾಗೆ, ನಮ್ಮ ಸಮಿತಿಯ ಭಜನೆಗಳಿಗೆ ವಾರದ 2 ಭಜನೆ ನಗರ ಸಂಕೀರ್ತನೆ. ಯಾವ್ದು ಸ್ವಾಮಿಯದು ಯಾವುದೇ ಕಾರ್ಯಕ್ರಮ ನಮ್ಮ ಜಿಲ್ಲೆಯಲ್ಲಿ ಎಲ್ಲಿ ಇರಲಿ ಎಲ್ಲೂ ಇನ್ವೈಟ್ ಮಾಡಲಿ ಹೋಗೇ ಹೋಗ್ತೇನೆ. ಅದನ್ನೊಂದು ತಪ್ಪಿಸೋದಿಲ್ಲ, ಬೇರೆ ಏನನ್ನಾದರೂ ನಾನು ತಪ್ಪಿಸಬಹುದು, ಆದರೆ ಸ್ವಾಮಿಯ ಕಾರ್ಯವನ್ನು ಮಾತ್ರ ಎಲ್ಲೂ ತಪ್ಪಿಸೋದಿಲ್ಲ. ಅದಕ್ಕೊಂದು ನನಗೆ ಗೊತ್ತಿಲ್ಲ, ಐ ಡೋಂಟ್ ನೋ ಏನಂತ ಸ್ವಾಮಿ ಅದು ಹೇಗೆ ಇದು ಮಾಡಿದ್ದಾರೆ ಅಂತ. ಯಾಕಂದ್ರೆ ಆ ಒಂದು ಅಟ್ಯಾಚ್ಮೆಂಟ್ ಜಾಸ್ತಿ, ಸ್ವಾಮಿಯ ಅಟ್ಯಾಚ್ಮೆಂಟ್ ಜಾಸ್ತಿ ಎಲ್ಲರೂ. ಈಗೆಲ್ಲ ಮೊನ್ನೆ ಕೇಳಿದ್ರು, ಏ ಶಿವಮೊಗ್ಗ ಇದು ಭದ್ರಾವತಿಗೆ ಹೇಗೆ ಹೋಗ್ತೀಯ ನೀನು ಒಬ್ಳೆಯ ಅಂತ, ಇದ್ದಾನಲ್ಲ ಕರ್ಕೊಂಡು ಹೋಗ್ಲಿಕ್ಕೆ ಅಂತ. ಹಾಗೆ ಒಂದು ಅವ್ರ ಮೇಲೆ ಸಂಪೂರ್ಣ ಒಂದು ವಿಶ್ವಾಸ. ಹಾಗೆ ನಮ್ಮಲ್ಲಿ 2 ವಿಂಗ್ ಅನ್ನು ಹ್ಯಾಂಡಲ್ ಮಾಡಬೇಕಾದ್ರೂ ಸಹಿತ ನಮ್ಮ HM ನಾಯಕ್ ಅಂತ ಆವಾಗಿನ ಜಿಲ್ಲಾ ಅಧ್ಯಕ್ಷನಿದ್ದರು, ಅವರಿಂದಾನೂ ಫಸ್ಟ್ ಸ್ವಾಮಿಯಿಂದ ಪಾಠವನ್ನು ಕಲಿತೆ, ಸೆಕೆಂಡ್ ಆ ವ್ಯಕ್ತಿ. ಅವರು ಇದ್ದಾಗ ಅವರ ಹೆಂಡತಿನೇ ಸರ್ವಿಸ್ ವಿಂಗಿಗಿದ್ರು. ಕಡೆಗೆ ಡಾಕಪ್ಪ ಸರ್ ಆಯ್ತಪ್ಪ ಇಷ್ಟೆಲ್ಲ ವರ್ಷ ಮಾಡಿದ್ದಾಳೆ ನಿನ್ನ ಹೆಂಡತಿ, ಬೇರೆಯವರಿಗೆ ಚಾನ್ಸ್ ಕೊಡು ಅಂತ ಕೇಳಿದಾಗ ಅವರು ಸ್ವಾಮಿಯಲ್ಲಿ ಕೇಳ್ಕೊಂಡ್ರಂತೆ, ಯಾರಿಗೆ ಕೊಡಬಹುದು, ಜವಾಬ್ದಾರಿಗಳನ್ನು ನಿಭಾಯಿಸಬೇಕಲ್ಲ ಅಂತವರು ಯಾರಿದ್ದಾರೆ ನಮ್ಮಲ್ಲಿ, ಯಾರಿಗೆ ಕೊಡಬಹುದು. ಅವರಲ್ಲಿ ಅವರು ನನ್ನನ್ನು ಸ್ವಲ್ಪ ಸ್ಟಡಿ ಮಾಡಿದ್ರು ನಾಯಕರು, ಹೀಗಾಗಿ ಅವ್ರ ಮನಸ್ಸಿನಲ್ಲಿ ಏನೋ ಒಂದು ಕೊಟ್ಟರು ಕೊಡಬಹುದೇನೋ ಅಂತ ಒಂದು ವಿಚಾರ ಇತ್ತಂತೆ. ಆದರೂ ಅವರು ಬಹಳ ಆಳವಾಗಿ ಸ್ವಾಮಿಯನ್ನ ಅಭ್ಯಾಸ ಮಾಡಿದ್ದಾರೆ, ಅಲ್ಲ ಸ್ವಾಮಿಯ ಜೊತೆ ಸಂಪರ್ಕಕ್ಕೂ ಹೋಗ್ತಾರೆ ಮೆಡಿಟೇಷನ್ನಲ್ಲಿ. ಆವಾಗ ಹೋದಾಗ ಕೇಳಿದ್ರಂತೆ, ಸ್ವಾಮಿ ಯಾರಿಗೆ ಕೊಡಬಹುದು ಇದನ್ನು, ವಿನೋದಿನಿ ಕೊಡಬೇಕು ಅಂತ ನನ್ನ ಮನಸ್ಸಿನಲ್ಲಿದೆ, ಇದಕ್ಕೆ ನಿಮ್ಮದ ಅಭಿಪ್ರಾಯ ಏನು ಸ್ವಾಮಿ? ಹೋ ಕೊಡು, ಬೇಕಾದಾಗೆ ಕೊಡು, ಮಾಡ್ತಾಳೆ ನಿಭಾಯಿಸ್ತಾಳೆ. ಹಾಗೆ ಹೇಳಿದ್ಮೇಲೆ ಅವ್ರು ಮಾಡಿದ್ರು. 2 ವಿಂಗ್ ಅನ್ನು ನಾನು 14 ಮಾಡಿದೆ. ಈಗ ರೀಸೆಂಟ್ ಆಗಿ 2-3 ವರ್ಷದಿಂದ ಬೇರೆಯವಳಿಗೆ ಸರ್ವಿಸ್ ವಿಂಗ್ ಅನ್ನ ಬಿಟ್ಕೊಟ್ಟೆ. ನಮಗೂ 66 ಆಯ್ತು, ಇನ್ನು ಎರಡನ್ನೆಲ್ಲ ಹ್ಯಾಂಡಲ್ ಮಾಡೋದು ಕಷ್ಟ ಅಂತ ಅನಿಸ್ತು. ಸೋಕೆ ಅಂತ ಸ್ಪಿರಿಚುವಲ್ ವಿಂಗ್ ಒಂದನ್ನೇ ನಾನು ಹ್ಯಾಂಡಲ್ ಮಾಡ್ತಾ ಇದ್ದೇನೆ. ಅದಕ್ಕೂ ಭಗವಂತನ ಹತ್ರ ಇನ್ನೊಂದು 2 ವರ್ಷ ಶಕ್ತಿ ಕೊಡಪ್ಪ ಮಾಡುವಂತದ್ದನ್ನ ಅಂತ ತಿಳ್ಕೊಡ್ತಾ ಇದ್ದೇನೆ, ಹೊಟ್ಟೆ ಕೊಡ್ತಾನೆ ಅನ್ನುವಂತ ಒಂದು ನಂಬಿಕೆ ನನಗಿದೆ. ಏನು ನನ್ನ ಏನು ಎಲ್ಲದಕ್ಕೂ ಮೂಲ ಕಾರಣ ಸ್ವಾಮಿಯಲ್ಲಿರುವಂತ ಒಂದು ನಂಬಿಕೆ, ಮಾಡ್ತಾನೆ ಕೈ ಬಿಡುವುದಿಲ್ಲ ಅಂತ
1: ದೃಢ ವಿಶ್ವಾಸ.
2: ಅಷ್ಟು ವಿಶ್ವಾಸ ಇದೆ, ಅಷ್ಟಿದ್ದರಿಂದಲೇ ಇಷ್ಟು ಮುಂದೆ ಹರಿದಿದ್ದು ನಾನು ಅಂತ. ಹಾಗೆ ಬಾಕಿ ಎಲ್ಲ ನಮ್ಮ ಸಮಿತಿಗಳ ಕಾರ್ಯಕ್ರಮದಲ್ಲಿ ಇದರೊಳಗೆ ಎಲ್ಲ ಭಾಗವಹಿಸ್ತೇನೆ, ಮಾಡ್ತೇನೆ. ಏನ್ ನನ್ನ ಕಡೆಯಿಂದ ಏನ್ ಸೇವೆ ನನ್ನ ಏಜಿಗೆ ಏನ್ ಮಾಡ್ಲಿಕ್ಕಾಗತ್ತೆ ಅಷ್ಟನ್ನು ಮಾಡೇ ಮಾಡ್ತೇನೆ. ಅಷ್ಟು ಶಕ್ತಿಯನ್ನು ಕೊಡಪ್ಪ ಸ್ವಾಮಿ ಅಂತ ಭಗವಂತನಲ್ಲಿ ಅದೊಂದು ಪ್ರಾರ್ಥನೆ.
1: ಇಷ್ಟೊತ್ತು ತಮ್ಮ ಅಮೂಲ್ಯವಾದಂತಹ ಅನುಭವಗಳನ್ನ ನಮ್ಮ ವೀಕ್ಷಕರೊಂದಿಗೆ ಪ್ರೇಕ್ಷಕರೊಂದಿಗೆ ಹಂಚಿಕೊಂಡಿರೋದಕ್ಕೆ ನಮ್ಮ ವತಿಯಿಂದ ನಿಮಗೆ ಧನ್ಯವಾದಗಳು.
2: ನಾನು ಇಷ್ಟೆಲ್ಲ ಅದೇ ಹೇಳಿದ್ನಲ್ಲ, ಇಷ್ಟೆಲ್ಲ ಆಗತ್ತೆ ಅಂತ, ನಾನು ಇಂಟರ್ವ್ಯೂ ಆಗತ್ತೆ ಇದಾಗತ್ತೆ ಅಂತ ಒಂದು ಭಯ. ಸೀನಿಯರ್ ಅದು ಡಿವೋಟಿ ಇದು ಅಂತ ಬನ್ನಿ ಅಂತ ಒಂದು ಇನ್ವೈಟ್ ಮಾಡಿದ್ರು ಅಂದ್ರೆ, ಹಾಗೆ ಒಂದು ಮಾತನ್ನ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ನಮ್ಮ ಬೀರಯ್ಯನವರು ಅವರ ಒಂದು ಸೇವಾದಳದ ಟ್ರೈನಿಂಗ್ನಲ್ಲಿ ಫಸ್ಟ್ ಸ್ಪೀಚ್ ಅವರ ಕಡೆಯಿಂದಾನೇ ನಾನು ಕೇಳಿದ್ದು, ಅಲ್ಲಿಂದ ಸ್ವಲ್ಪ ಸೇವೆಯೊಳಗೆ ಇದಾಗಿದ್ದು. ಹಾಗೆ ನಮ್ಮ ಮಾವ 101 ಇಯರ್ಸ್ ನೌ ಹೀ ಇಸ್ ರನ್ನಿಂಗ್, ಇಷ್ಟು ಡೆಡಿಕೇಟೆಡ್, ಪಂಕ್ಚುವಾಲಿಟಿ ಅನ್ನಿ, ಶಿಸ್ತು ಅನ್ನಿ, ಡಿಸಿಪ್ಲಿನ್ ಅನ್ನಿ, ಯಾವುದೇ ಆ ಕಾಲದಲ್ಲಿ 5 ಜಿಲ್ಲೆಯನ್ನು ಹ್ಯಾಂಡಲ್ ಮಾಡಿದಂತ ವ್ಯಕ್ತಿ. ಅಂತವರ ಜೀವನವೇ ನಮಗೆ ಒಂದು ಪಾಠ,
1: ಮಾದರಿ.
2: ಅದರಿಂದಾನೇ ನಾವು ಇಷ್ಟು ಬಂದಿದ್ದು. ಪ್ಲಸ್ ಈ ಪಾಯಿಂಟ್, ನೀವು ನಮ್ಮನ್ನು ಇಂಟರ್ವ್ಯೂ ಮಾಡಿದ್ರೆ ಧನ್ಯವಾದಗಳು ನಿಮಗೆ ಸಹಿತ, ಧನ್ಯವಾದಗಳು. ನಮಸ್ತೆ ಸಾಯಿರಾಮ್.

0: ಓಂ ಶ್ರೀ ಸಾಯಿರಾಮ್. ಪ್ರಿಯ ಕನ್ನಡ ರೇಡಿಯೋ ಸಾಯಿ ಶ್ರೋತೃಗಳೇ, ಈವರೆಗೂ ನಮ್ಮ ಕಾರ್ಯಕ್ರಮಗಳನ್ನ ಆಲಿಸಿದಿರಿ. ಇನ್ನು ನಮ್ಮ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಜೈ ಸಾಯಿರಾಮ್.
1: ಆತ್ಮೀಯ ಶ್ರೋತೃಗಳೇ, ಈವರೆಗೂ ಕನ್ನಡ ರೇಡಿಯೋ ಸಾಯಿಯ ಕಾರ್ಯಕ್ರಮಗಳನ್ನ ಕೇಳಿದಿರಿ. ನಿಮ್ಮ ಸಲಹೆ, ಸೂಚನೆ, ಅಭಿಪ್ರಾಯ, ಅನಿಸಿಕೆಗಳನ್ನ ನಮ್ಮ ಈ ವಿಳಾಸಕ್ಕೆ ಬರೆದು ಕಳಿಸಿ. ಕನ್ನಡ ರೇಡಿಯೋ ಸಾಯಿ @gmail.com. ನಿಮ್ಮ ಅತ್ಯಮೂಲ್ಯವಾದ ಸಲಹೆಗಳು ನಮ್ಮ ಕಾರ್ಯಕ್ರಮದ ಗುಣಮಟ್ಟವನ್ನು ಹೆಚ್ಚಿಸಲು ಬಹಳ ಸಹಕಾರಿಯಾಗುತ್ತೆ. ಜೈ ಸಾಯಿರಾಮ್.
2: ಯು ಆರ್ ಲಿಸನಿಂಗ್ ಟು ಅ ಸ್ಪೆಷಲ್ ಬ್ರಾಡ್ಕಾಸ್ಟ್ ಇನ್ ದ ಸೌತ್ ಇಂಡಿಯನ್ ಲ್ಯಾಂಗ್ವೇಜ್ ಕನ್ನಡ.
3: You are tuned to Radio Sai Global Harmony, bringing you 24 hours a day the message of love of Bhagwan Sri Satya Sai Baba.